ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ 1948 ಶಕವರ್ಷ ಜ್ಯೇಷ್ಠ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 16ನೇ ತಾರೀಕು ಮಂಗಳವಾರ. ನಿಲಯದ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:58:43. ಆತ್ಮೀಯ ಕೇಳುಗ ಬಂಧುಗಳಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಪತ್ತನ್ನು ಉದ್ಘಾಟಿಸಲಿದ್ದಾರೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವಜನರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಡೆನ್ಮಾರ್ಕ್ನ ರಾಷ್ಟೀಯ ವಸ್ತು ಸಂಗ್ರಹಾಲಯ ಐತಿಹಾಸಿಕ ಡ್ಯಾನಿಷ್ ಹಡಗು ಒರೆಸುಂಡ್ ಕುರಿತ ನೀರೊಳಗಿನ ಪುರಾತತ್ವ ತನಿಖೆಗಾಗಿ ತಿಳುವಳಿಕಾ ಪತ್ರಕ್ಕೆ ನಿನ್ನೆ ಸಹಿ ಹಾಕಿವೆ. ಭಾರತ ಮತ್ತು ಅಮೆರಿಕ ನಡುವಿನ ಪ್ರಸ್ತಾಪಿತ ಮಧ್ಯಂತರ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಹಂತಕ್ಕೆ ಅಂತಿಮ ರೂಪ ನೀಡಲು ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಕಚೇರಿಯ ಹಿರಿಯ ಅಧಿಕಾರಿಗಳ ನಿಯೋಗ ಇದೇ 23 ಮತ್ತು 24ರಂದು ನವದೆಹಲಿಗೆ ಭೇಟಿ ನೀಡಲಿದೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ತ್ಯಾಜ್ಯ ಗುತ್ತಿಗೆ ಹಗರಣದ ವಿರುದ್ದ ರಾಜ್ಯಪಾಲರಿಗೆ ಹಾಗೂ ರಾಷ್ಟಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1ರಿಂದ ಜೂನ್ 14ರವರೆಗಿನ ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17ರಿಂದ 21ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲ್ಯಾಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ನಿನ್ನೆ ನಡೆದ ಫಿಫಾ 2026ರ ವಿಶ್ವಕಪ್ ಪಂದ್ಯದಲ್ಲಿ ಅನಿರೀಕ್ಷಿತ ಫಲಿತಾಂಶ ಹೊರಬಿದ್ದಿದೆ. ಮೊದಲ ಬಾರಿಗೆ ಅರ್ಹತೆ ಪಡೆದುಕೊಂಡಿದ್ದ ಕೇಪ್ ವರ್ಡೆ ತಂಡ ಯುರೋಪಿನ ಚಾಂಪಿಯನ್ ಸ್ಪೇನ್ ತಂಡವನ್ನು 0-0 ಗೋಲುಗಳಿಂದ ರೋಮಾಂಚಕ ಡ್ರಾ ಪಂದ್ಯದಲ್ಲಿ ಅಂತ್ಯಗೊಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನ ಯಾವೆಲ್ಲ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಮೂಡಿಬರುತ್ತೆ ತಿಳ್ಕೊಳ್ಳೋಣ ಕಾರ್ಯಕ್ರಮ ವಿವರಣೆಯಲ್ಲಿ.

ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಕಾರ್ಯಕ್ರಮ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಹಾಗೂ ದಿನವಿಶೇಷಗಳು, ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ 9:00 ಕೇಳಿ ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ, ಸುಮಧುರವಾದಂತಹ ಚಿತ್ರಗೀತೆಗಳು. 11:02 ಸೂಪರ್ಹಿಟ್ ಚಲನಚಿತ್ರಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. 11:30 ಕಲಾಭಾರತಿ. 12:05 ಕೇಳಿ ಕರೆಗೊಂದು ಹಾಡು, ನಿಮ್ಮದೇ ಕೋರಿಕೆಯ ಚಿತ್ರಗೀತೆಗಳು. ಕರೆಯನ್ನ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ನೀವು ಆಲಿಸಬಹುದು. ಒಂದು ಮಂಗಳವಾರದ ವಿಶೇಷ ಗೇಮ್ ಶೋನಲ್ಲಿ ಇಂದು ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರುತ್ತೆ. 2:15 ಕೇಳಿ ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ. 2:40 ಒಂದೇ ಚಿತ್ರದ ಎಲ್ಲ ಗೀತೆಗಳು ನಿಮಗಾಗಿ ಚಿತ್ರತಾಣ ಕಾರ್ಯಕ್ರಮದಲ್ಲಿ. 3:00 ಕೇಳಿ ಹಿಂದಿಯಲ್ಲಿ ಕಾರ್ಯಕ್ರಮ ಸಖಿ ಸಹೇಲಿ. 4:00 ಪರಿಮಳ ಸಂಜೆಯ ಪ್ರಸಾರದಲ್ಲಿ. 5:02 ಮೊದಲಿಗೆ ಕಾರ್ಯಕ್ರಮ ವಿವರಣೆ, ಆನಂತರ 5:05 ಓಲ್ಡ್ ಈಸ್ ಗೋಲ್ಡ್, ಸುಮಧುರವಾದ ಕನ್ನಡ ಚಿತ್ರಗೀತೆಗಳು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಆನಂತರ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 6:02 ಕೇಳಿ ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಮರುಪ್ರಸಾರದಲ್ಲಿ. 7:02 ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನೀವು ಕೇಳಬಹುದು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡನ್ನು ಕೇಳಿ. 9:15 ಹಿಂದಿ ಮೆಲೋಡೀಸ್, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ, ಪ್ರೇಮನಿನಾದ ನಿಮಗಾಗಿ. ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಕೇಳ್ತಾ ಇರಿ. ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಕಾರ್ಯಕ್ರಮ ವಿವರಣೆ ಮೂಡಿಬಂತು.

ಭಗವಂತನ ಪ್ರಾರ್ಥನೆಯೊಂದಿಗೆ ಸದ್ವಿಚಾರಗಳೊಂದಿಗೆ ಪ್ರಾರಂಭವಾಗುವಂತಹ ಮುಂಜಾನೆಯ ಕಾರ್ಯಕ್ರಮ ನಾದೋಪಾಸನೆಗೆ ಕೆಲವರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿದ್ಧಿ ಬುದ್ಧಿಯನ್ನು ಪ್ರಸಾದಿಸುವಂತಹ ಸಿದ್ಧಿವಿನಾಯಕನಿಗೆ, ವಿಘ್ನಗಳನ್ನೆಲ್ಲ ಪರಿಹರಿಸುವಂತಹ ವಿಘ್ನ ನಾಶಕ ಗಣಪನಿಗೆ ನಮನಗಳನ್ನು ಸಲ್ಲಿಸ್ತಾ ನಾದೋಪಾಸನೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಕೇಳಿ ವಿದ್ಯಾಭೂಷಣರ ಧ್ವನಿಯಲ್ಲಿ ಗಣಪನ ಸ್ತುತಿ.

ಪುರಂದ್ರದಾಸರ ಕೀರ್ತನೆ ವಿದ್ಯಾಭೂಷಣರ ಧ್ವನಿಯಲ್ಲಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ವಿಜಯನಾರಸಿಂಹ ಅವರ ರಚನೆ.

ತ್ರಿಶಕ್ತಿ ಪೀಠ ಮೂಕಾಂಬಿಕೆ, ಕೊಲ್ಲೂರು ಮೂಕಾಂಬಿಕೆಯ ಸ್ತುತಿಯನ್ನು ಮಂಗಳವಾರದ ಈ ಶುಭ ದಿನ ನಾವು ಆಲಿಸಿದ್ವಿ. ಆಲಿಸ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇನ್ನು ಮುಂದೆ ಕೇಳಿ ವೃಂದಗಾನದಲ್ಲಿ ಸುಬ್ರಹ್ಮಣ್ಯನ ಸ್ತುತಿ. ಇದು ಒಂದು ಸಾಂಪ್ರದಾಯಿಕ ರಚನೆ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ವಿಜಯ ನಾರಸಿಂಹರ ರಚನೆ ಕೇಳಿಬಂತು. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯ ಪ್ರಸಾರ ಸಾಗ್ತಾ ಇದೆ. 6:26:05 ಈ ಸಮಯದಲ್ಲಿ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಜಿ ಉದಯಶಂಕರ್ ವಿರಚಿತ ಭಕ್ತಿ ರಚನೆ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

6:31 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯಲ್ಲಿ ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು, ಜೊತೆ ಜೊತೆಗೆ ಒಂದಷ್ಟು ಮಾಹಿತಿ. ಸಾಮಾನ್ಯವಾಗಿ ದೇವಾಲಯಗಳು ಅಂದರೆ ಏನು? ಹೌದು, ನಾವೆಲ್ಲರೂ ಕೂಡಿ ಪ್ರಾರ್ಥಿಸುವಂತಹ ಸ್ಥಳ, ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುವಂತಹ ಸ್ಥಳ, ಹಾಗೆ ಆಧ್ಯಾತ್ಮಿಕ ಕೇಂದ್ರಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ನಾವೆಲ್ಲರೂ ಕಂಡುಕೊಂಡಿರುವಂಥದ್ದು. ಆದರೆ ಸೂಕ್ಷ್ಮವಾಗಿ ನಾವು ಅವಲೋಕಿಸಿ ನೋಡಿದಾಗ ದೇವಾಲಯಗಳು ನಮ್ಮ ಸಂಸ್ಕೃತಿಗೆ, ಹಾಗೆಯೇ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಬಹುದೊಡ್ಡ ಕೊಡುಗೆಯನ್ನೇ ನೀಡಿದೆ. ಆ ವಿಷಯವಾಗಿ ಒಂದಷ್ಟು ಮಾತು ಮಾಹಿತಿ ಇಂದಿನ ಈ ಭಾಗದ ನಾದೋಪಾಸನೆ ಕಾರ್ಯಕ್ರಮದಲ್ಲಿ. ನಾವೆಲ್ಲ ಸೂಕ್ಷ್ಮವಾಗಿ ಸ್ವಲ್ಪ ಹೊತ್ತು ಕೂತು ಅವಲೋಕಿಸಿ ನೋಡಿದಾಗ ದೇವಾಲಯ ಅಂತ ನಾವು ಏನು ಹೇಳ್ತೀವಿ, ಅವು ಕೇವಲ ಪೂಜಾ ಸ್ಥಳಗಳಾಗಿ ಮಾತ್ರವೇ ಉಳಿದುಕೊಂಡಿಲ್ಲ. ನಮ್ಮ ನಾಡಿನ ಕಲೆ, ವಾಸ್ತುಶಿಲ್ಪ, ಸಂಗೀತ, ನೃತ್ಯಗಳಂತಹ ಭಾರತೀಯ ಪರಂಪರೆಯ ಶ್ರೇಷ್ಠ ದ್ಯೋತಕಗಳನ್ನು ನಿಜವಾಗಿಯೂ ಉಳಿಸಿ ಬೆಳೆಸಿ ಪೋಷಿಸಿಕೊಂಡು ಸಾಂಸ್ಕೃತಿಕ ಪರಂಪರೆಯನ್ನು ಜೀವಂತವಾಗಿ ಉಳಿಸ್ಕೊಂಡು ಬರ್ತಾ ಇರುವಂತಹ ಒಂದು ಶಕ್ತಿ ಅಂತಲೇ ಹೇಳಬಹುದು. ದೇಗುಲಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ಈ ನಿಟ್ಟಿನಲ್ಲಿ ನೀಡ್ತಾ ಬಂದಿದೆ. ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಜೀವಂತವಾಗಿ ಉಳಿಸ್ಕೊಂಡು ಬರುವಲ್ಲಿ ದೇಗುಲಗಳ ಪಾತ್ರ ಬಹಳನೇ ದೊಡ್ಡದು ಅಂತ ಹೇಳಿ ನಾವು ಹೇಳಬಹುದು. ಇಷ್ಟು ಮಾತ್ರ ಅಲ್ಲದೆ ದೇಗುಲಗಳು ಸ್ಥಳೀಯ ಆರ್ಥಿಕತೆಯನ್ನು ಕೂಡ ಉತ್ತೇಜನ ನೀಡುವಂಥದ್ದು, ಜೊತೆಗೆ ಕುಶಲಕರ್ಮಿಗಳನ್ನು ಒಳಗೊಂಡಂತೆ ಹತ್ತಾರು ಕಾಯಕ ಸಮುದಾಯಗಳ ಹಾಗೆ ನೂರಾರು ಕುಟುಂಬಗಳ ಸಾವಿರಾರು ಜನರು ದೇಗುಲ ಕೇಂದ್ರಿತ ಆರ್ಥಿಕ ಚಟುವಟಿಕೆಯ ಭಾಗಿದಾರರಾಗಿ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಫಲಾನುಭವಿಗಳಾಗಿರುವಂಥದ್ದನ್ನು ನಾವು ಕಾಣಬಹುದು. ಎಷ್ಟು ಸತ್ಯವಾದ ಮಾತಲ್ವಾ? ದೇಗುಲಗಳು ಅಂದ ಕೂಡಲೇ ನಾವೆಲ್ಲರೂ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬರ್ತೀವಿ ಅಂತ ಹೇಳಿ. ಆರ್ಥಿಕ ಚಟುವಟಿಕೆಗಳು ಕೂಡ ಎಷ್ಟೊಂದು ಅದರ ಮೇಲೆ ಅವಲಂಬಿತ ಆಗಿದೆ ಎನ್ನುವಂಥದ್ದು. ನಾವು ಹೋಗ್ತೀವಿ, ಹೂವು ಹಣ್ಣು ಕಾಯಿನ ಕೊಂಡ್ಕೊಳ್ತೀವಿ, ಒಂದು ಚಪ್ಪಲಿಯನ್ನು ಬಿಡುವಲ್ಲಿಂದ ಹಿಡಿದು ದೇವಾಲಯದ ನಿರ್ಮಾಣ, ಅಲ್ಲಿನ ವಾಸ್ತುಶಿಲ್ಪ ಎಲ್ಲವುದರಲ್ಲಿಯೂ ಕೂಡ ಕುಶಲಕರ್ಮಿಗಳು ಭಾಗಿಯಾಗ್ತಾರೆ, ಕಾಂಟ್ರಾಕ್ಟರ್ಗಳು ಭಾಗಿಯಾಗ್ತಾರೆ, ಹಾಗೆ ಅಲ್ಲಿನ ಸ್ವಚ್ಛತಾ ಸಿಬ್ಬಂದಿ ಇರಬಹುದು, ಎಲ್ಲರೂ ಕೂಡ ಈ ಒಂದು ದೇವಾಲಯದಿಂದ ಆದಾಯವನ್ನು ಪಡೀತಾ ತಮ್ಮ ಒಂದು ಜೀವನವನ್ನು ಕಟ್ಟಿಕೊಂಡಿರುವಂಥದ್ದನ್ನು ಕೂಡ ನಾವು ಕಾಣಬಹುದು. ಹಾಗಾಗಿಯೇ ನಮ್ಮ ಸಂಸ್ಕೃತಿ ಜೊತೆಗೆ ಒಂದು ಆರ್ಥಿಕತೆಯ, ಸಾಮಾಜಿಕ ಆರ್ಥಿಕತೆಯ ಕೂಡ ಈ ಒಂದು ದೇವಾಲಯಗಳ ಮೇಲೆ ಅವಲಂಬಿತ ಆಗಿದೆ. ದೇವಾಲಯಗಳು ಈ ನಿಟ್ಟಿನಲ್ಲಿ ಮಹತ್ವವಾದಂತಹ ಕೊಡುಗೆಯನ್ನು ನೀಡ್ತಾ ಇದೆ ಅಂತಲೇ ಹೇಳಬಹುದು. ಮತ್ತಷ್ಟು ವಿಷಯಗಳು ದೇವಾಲಯಗಳ ಕುರಿತಾಗಿ ಈಗ ಕೇಳೋಣ. ಪಿ.ವಿ. ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇರುವಂತಹ ಭಕ್ತ ಕುಂಬಾರ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ರಚನೆ ಇದೆ, ಜಿ.ಕೆ. ವೆಂಕಟೇಶ್ ಅವರ ಸ್ವರ ಸಂಯೋಜನೆ ಈ ಹಾಡಿದೆ, ಪಿ.ವಿ. ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬರುತ್ತೆ ಭಕ್ತ ಕನಕದಾಸ ಚಿತ್ರದ ಈ ಒಂದು ಭಕ್ತಿಗೀತೆ.

ನಾದ ಉಪಾಸನೆ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂಜಾನೆಯ ಈ ಸಮಯದಲ್ಲಿ ನಾವು ದೇವಾಲಯಗಳ ಮಹತ್ವದ ಕುರಿತಾಗಿ ಮಾತನಾಡ್ತಾ ಇದ್ವಿ. ದೇವಾಲಯಗಳು ಅಂತ ಹೇಳಿದ್ರೆ ಒಂದು ಆ ಸ್ಥಳದ ಪ್ರಾಮುಖ್ಯತೆ, ಹಾಗೆ ಅಲ್ಲಿನ ವಾಸ್ತುಶಿಲ್ಪದಿಂದ ಲಕ್ಷಾಂತರ ಭಕ್ತರನ್ನು ತನ್ನೆಡೆಗೆ ಸೆಳೆಯುತ್ತೆ. ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಾಲಯಗಳು ಇದೆ. ನಾವು ಕೂಡ ಗಮನಿಸಿರಬಹುದು, ಪ್ರತಿಯೊಂದು ಊರಿನಲ್ಲಿ ಗ್ರಾಮದೇವತೆ ಅಂತ ಇರುತ್ತೆ. ಹಾಗೆ ಊರನ್ನು ಕಾಯುವಂತಹ ಆಂಜನೇಯ ಸ್ವಾಮಿಯ ದೇಗುಲ ಕೂಡ ಪ್ರತಿಯೊಂದು ಊರಿನಲ್ಲೂ ಕೂಡ ಕಂಡುಬರುವಂಥದ್ದು. ಹಾಗೆ ನಮ್ಮ ರಾಜ್ಯದಲ್ಲಿ ಹೀಗೆ ಇದ್ದರೆ ಬೇರೆ ಬೇರೆ ರಾಜ್ಯದಲ್ಲಿ ಅವರ ಒಂದು ಭಕ್ತಿ ಶ್ರದ್ಧೆ ನಂಬಿಕೆಗೆ ಅನುಗುಣವಾಗಿ ಊರಿನಲ್ಲಿ ದೇವತೆಗಳು ನೆಲೆಸಿರ್ತಾರೆ. ದೇಗುಲಗಳು ಹೀಗೆ ಆರ್ಥಿಕತೆಯ ಮೇಲೆ ಒಂದು ತಮ್ಮ ಪರಿಣಾಮವನ್ನು ಬೀರಿದೆ ಅನ್ನೋದರ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಭಾರತೀಯ ಸಾಂಸ್ಕೃತಿಕ ಬದುಕಿನ ಜೀವಂತಿಕೆಯ ಶಕ್ತಿ ಸಂಪನ್ನತೆ ದೇಗುಲಗಳ ಮೂಲಕವೇ ಪ್ರಕಟಗೊಂಡಿದೆ ಅಂತಲೇ ಹೇಳಬಹುದು. ಹಾಗೆಯೇ ಸ್ಥಳೀಯ ಆರ್ಥಿಕತೆಯ ಬೆಳವಣಿಗೆಯೊಂದಿಗೆ ಕಲೆಯ ನೆಲೆಯಾಗಿ ಸಾಮಾಜಿಕ ಕಲ್ಯಾಣಕ್ಕೂ ಕೂಡ ಜೀವಗಳನ್ನು ತುಂಬುವಂಥದ್ದು ನಮ್ಮ ದೇಗುಲಗಳು. ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಪೂಜೆಗಳ ಒಂದು ಪರಂಪರೆ ಇದೆ. ಈಗ ಹೇಳಿದ ಹಾಗೆ ನಮ್ಮ ರಾಜ್ಯದಲ್ಲಿ ಒಂಥರ ಇದ್ದರೆ ಪ್ರದೇಶದಿಂದ ಪ್ರದೇಶಕ್ಕೂ ಕೂಡ ಒಂದು ಪೂಜೆಯ ವಿಧಾನಗಳು ಭಿನ್ನ ಭಿನ್ನವಾಗಿರುತ್ತೆ. ಹಾಗಾಗಿಯೇ ಲಕ್ಷ

ಗ್ರಾಮಾಂತರ ದೇಗುಲಗಳು ವಿವಿಧ ಬಗೆಯ ಪೂಜಾ ಪರಂಪರೆಯನ್ನು ಹೊಂದಿರುವಂಥದ್ದು. ಇಂಥ ದೇಗುಲಗಳ ಮೇಲೆ ಪರಕೀಯರ ದಾಳಿ ನಡೆದದ್ದು ನಾವೆಲ್ಲರೂ ಕೂಡ ಇತಿಹಾಸದಲ್ಲಿ ಕಂಡಿದ್ದೀವಿ. ಆದರೂ ಕೂಡ ಆ ಎಲ್ಲ ದಾಳಿಗಳ ಹೊರತಾಗಿಯೂ ನಮ್ಮ ನೆಲದ ಸಾಂಸ್ಕೃತಿಕ ಚೈತನ್ಯವನ್ನು ಜೀವಂತವಾಗಿ ಉಳಿಸಿರುವಂತಹ ದೇಗುಲಗಳ ಪಾತ್ರ ನಿಜಕ್ಕೂ ಬಹಳನೇ ದೊಡ್ಡದು ಅಂತ ಹೇಳಬಹುದು. ಹಾಗೆಯೇ ಇನ್ನು ದೇಗುಲಗಳ ದರ್ಶನಕ್ಕೆ ಅಂತ ಹೇಳಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರುಗಳು ಬರ್ತಾರೆ. ಹೌದು, ತೀರ್ಥಯಾತ್ರೆ ಅಂತ ಕೂಡ ನಾವು ಹೇಳ್ತೀವಿ. ಈಗ ಸೌತ್ನಲ್ಲಿ ಇರುವಂಥವರು ಆ ಕಡೆ ಉತ್ತರಾಖಂಡದ ಪ್ರಸಿದ್ಧ ಕ್ಷೇತ್ರಗಳನ್ನು ನೋಡೋದಕ್ಕೆ ಹೋಗ್ತಾರೆ. ಹಾಗೆ ಇಡೀ ದೇಶಾದ್ಯಂತ ಹಲವಾರು ದೇವಾಲಯಗಳು ತನ್ನದೇ ಆದಂತಹ ಒಂದು ಪ್ರಖ್ಯಾತಿಯನ್ನು, ಸ್ಥಳ ಪಾವಿತ್ರತೆಯನ್ನು ಪಡ್ಕೊಂಡು ಒಂದು ಶಕ್ತಿ ಕೇಂದ್ರಗಳಾಗಿ ನಿಂತಿರುವಂಥದ್ದು. ಹಾಗಾಗಿ ಶಕ್ತಿಯನ್ನು ಪಡೆದುಕೊಳ್ಳುವಲ್ಲಿ, ಹಾಗೆ ತಮ್ಮ ಒಂದು ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳುವಲ್ಲಿ ಭಕ್ತರು ದೇವಾಲಯಗಳ ದರ್ಶನವನ್ನು ಆರಿಸಿಕೊಂಡಿರ್ತಾರೆ. ಮತ್ತಷ್ಟು ವಿಚಾರಗಳು ದೇವಾಲಯಗಳ ಮಹತ್ವದ ಕುರಿತಾಗಿ, ಹಾಗೆ ದೇವಾಲಯ ಮತ್ತು ಆರ್ಥಿಕತೆಯ ಮೇಲಿನ ಒಂದು ಮಹತ್ವ, ಈ ಕುರಿತಾಗಿ ಮತ್ತೊಂದಷ್ಟು ವಿಷಯಗಳನ್ನು ಮಾತನಾಡೋಣ ಈ ಒಂದು ಗೀತೆಯ ನಂತರ. ಈಗ ಘಂಟಸಾಲ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಹಾಡು. ಗೀತಪ್ರಿಯ ಅವರ ಸಾಹಿತ್ಯ ಇದೆ, ಸತ್ಯಂ ಅವರ ಸಂಗೀತ ಈ ಹಾಡಿಗಿದೆ.

ರಂಗನಾಯಕಿ ಚಿತ್ರದ ಭಕ್ತಿಗೀತೆ ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂತು. ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಇನ್ನು ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿಬರುವಂತಹ ಭಕ್ತಿಗೀತೆಗಳು ಕೇವಲ ಭಕ್ತಿಗೀತೆಗಳಷ್ಟೇ ಅಲ್ಲ, ನಿಜಕ್ಕೂ ಹಾಡಿನ ಒಂದು ಸಾಹಿತ್ಯವನ್ನು ಗಮನಿಸ್ತಾ ಹೋದಾಗ ಮನಸ್ಸಿಗೆ ಅದು ಶಕ್ತಿಯನ್ನು ನೀಡುವಂಥದ್ದು. ಇದನ್ನು ಪ್ರಸಾರವಾದಂತಹ ಕಂಡೆ ಹರಿಯ ಕಂಡೆಯ ಹಾಡಿನಲ್ಲಿ ಬಂದಂತಹ ಸಾಲು, ಅಸಮಾನ ಕಲೆಗಾರ ಇವನಮ್ಮ ವಿಠಲ ಅನ್ನುವಂಥದ್ದು. ಹಾಗೆ ಆಂಜನೇಯನ ಸ್ತುತಿಯಲ್ಲಿ ನೀ ಕೈಬಿಟ್ಟರೆ ಶ್ರೀರಾಮನ ಆಣೆ, ಈ ಲಿರಿಕ್ಸ್ ಬರೆದವ್ರಿಗೆ ಎಂತಹ ನಂಬಿಕೆ ಇರಬೇಕು ಅಲ್ವಾ? ನೀವು ಪ್ರಸಾರ ಮಾಡುವಂತಹ ಭಕ್ತಿಗೀತೆಗಳು ಕೇವಲ ಭಕ್ತಿಗೀತೆಗಳು ಅನಿಸಲ್ಲ ನಮಗೆ, ಸಾಮಾನ್ಯ ಅಲ್ಲವೇ ಅಲ್ಲ, ಅಸಾಮಾನ್ಯ ನೆಮ್ಮದಿಯನ್ನು ಅದು ನಮಗೆ ನೀಡುವಂಥದ್ದು. ಭಕ್ತಿರಸ ತುಂಬಿದಂತಹ ಸಾಹಿತ್ಯ ಪೂರ್ಣ ಅಮೃತ ಸಂಜೀವಿನಿ ನಮಗೆ, ನಿಜಕ್ಕೂ ಬೆಳಗು ಈ ರೀತಿ ಭಗವಂತನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆದರೆ ನಮಗೆ ಇಡೀ ದಿನ ಅದು ಮನಸ್ಸಿಗೆ ಶಕ್ತಿಯನ್ನು ಸ್ಥೈರ್ಯವನ್ನು ನೀಡುವಂಥದ್ದು. ಹಾಗಾಗಿ ನಾದೋಪಾಸನೆ ಕಾರ್ಯಕ್ರಮವನ್ನು ನಾವು ಆ ಒಂದು ಭಕ್ತಿಯ ತಲ್ಲೀನತೆಯಲ್ಲಿ ತಲ್ಲೀನರಾಗಿ ಕೇಳುವಂಥದ್ದು ಅಂತ ಹೇಳಿ ನಮ್ಮ ಕೇಳುಗರ ಸಂದೇಶವೊಂದು ಹೇಳ್ತಾ ಇದೆ. ಇನ್ನು ವಿಷಯಕ್ಕೆ ನಾವು ವಾಪಸ್ಸು ಬರೋದಾದರೆ, ದೇವಾಲಯಗಳು ಅಂತ ಹೇಳಿದ್ರೆ ಅದು ಕೇವಲ ಪ್ರಾರ್ಥನಾ ಸ್ಥಳವಷ್ಟೇ ಅಲ್ಲ, ಆಧ್ಯಾತ್ಮಿಕ ಕೇಂದ್ರಗಳಷ್ಟೇ ಅಲ್ಲ, ನಮ್ಮ ಒಂದು ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥದ್ದು, ಬಹಳಾ ಪ್ರಭಾವವನ್ನು ಹೊಂದಿರುವಂಥದ್ದು ಅನ್ನೋದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ದೇಗುಲ ಕೇಂದ್ರಿತವಾಗಿ ನಡೆಯುವಂತಹ ಹಬ್ಬಗಳು, ಜಾತ್ರೆ, ಉತ್ಸವಗಳು ಆರ್ಥಿಕ ಚಟುವಟಿಕೆಯ ಒಂದು ಹೊಸ ಪರ್ವವನ್ನೇ ಆರಂಭ ಮಾಡುತ್ತೆ ಅಂತಲೇ ಹೇಳಬಹುದು. ಭಕ್ತರ ಕಾಣಿಕೆಯೊಂದಿಗೆ ಎಲ್ಲವೂ ಸಹ ನಡೆಯುವಂಥದ್ದು. ಹೌದು, ಚಂದದ ವಾಸ್ತುಶಿಲ್ಪವಿರುವಂತಹ ದೇಗುಲಗಳು ಕೂಡ ಭಕ್ತರ ಕಾಣಿಕೆಯಿಂದಲೇ ತಲೆ ಎತ್ತಿ ನಿಲ್ಲುವಂಥದ್ದು. ಆನಂತರ ದೇಗುಲಗಳ ವತಿಯಿಂದ ನಡೆಯುವಂತಹ ಅನ್ನದಾನ, ಛತ್ರ, ಶಿಕ್ಷಣ, ಆರೋಗ್ಯ ಸೇವೆಗಳು, ಹಾಗೆ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮುಂತಾದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಆ ಒಂದು ಸ್ಥಳದಲ್ಲಿರುವಂತಹ ದೇಗುಲಗಳು ಕೆಲಸಗಳನ್ನು ಕಾರ್ಯಗಳನ್ನು ಕೈಗೊಂಡಿರುತ್ತೆ, ಒಂದಲ್ಲ ಒಂದು ರೂಪದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುತ್ತೆ. ಹಾಗೆ ಆ ಮೂಲಕ ಆ ಸಮೀಪದಲ್ಲಿ ಇರುವಂತಹ ಎಲ್ಲರಿಗೂ ಉದ್ಯೋಗದ ಒಂದು ಅವಕಾಶಗಳನ್ನು ನೀಡಿರುತ್ತೆ ದೇವಾಲಯಗಳು. ದೇಗುಲಗಳೇ ನಮ್ಮ ದೇಶದಲ್ಲಿ ಸಮುದಾಯ ಕಲ್ಯಾಣ ಕೇಂದ್ರಗಳಂತೆ ಕಾರ್ಯನಿರ್ವಹಿಸುವಂಥದ್ದು ಅಂತ ಹೇಳಲಾಗುತ್ತೆ. ಹಾಗೆಯೇ ಅರ್ಥಶಾಸ್ತ್ರಜ್ಞರು ಕೂಡ ಹೇಳ್ತಾರೆ, ನಿರೂಪಿಸ್ತಾರೆ ಕೂಡ, ದೇಗುಲ ಕೇಂದ್ರಿತ ಚಟುವಟಿಕೆಗಳ ಆರ್ಥಿಕ ಮೌಲ್ಯ ನಮ್ಮ GDPಯ ಒಂದು ಪ್ರಮುಖ ಭಾಗವೂ ಕೂಡ ಆಗಿದೆ ಅಂತ ಹೇಳಿ ಹೇಳ್ತಾರೆ. ನೋಡಿ, ಈಗಾಗಲೇ ಹೇಳಿದ ಹಾಗೆ ದೇವಸ್ಥಾನಗಳು ಎಷ್ಟೊಂದು ಜನರಿಗೆ, ಅದರಲ್ಲೂ ಪ್ರಮುಖವಾದಂತಹ ದೇವಾಲಯಗಳು ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡಿರುವಂಥದ್ದು, ಜೊತೆಗೆ ಈ ಪ್ರವಾಸೋದ್ಯಮ ಕೂಡ ಆ ಒಂದು ಸ್ಥಳದಲ್ಲಿ ಬಹಳನೇ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದನ್ನು ಕೂಡ ನಾವು ಕಾಣಬಹುದು. ಆ ಮೂಲಕವೂ ಕೂಡ ಅದು ಹಲವಾರು ಜನರಿಗೆ ಒಂದು ಆರ್ಥಿಕ ಸುಸ್ಥಿತಿಯನ್ನು ನೀಡುವಂಥದ್ದನ್ನು ನಾವು ಕಾಣಬಹುದು, ಆರ್ಥಿಕ ಶಕ್ತಿಯನ್ನು ನೀಡುವಂಥದ್ದನ್ನು ನಾವು ಕಾಣಬಹುದು. ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ವಾಸ್ತುಶಿಲ್ಪ, ನಾವು ಈಗೆಲ್ಲ ಉತ್ತಮವಾದಂತಹ ಒಂದು ವಾಸ್ತುಶಿಲ್ಪ ಇರುವಂಥದ್ದು ಅಂತ ಹೇಳಿ ಎಲ್ಲೆಲ್ಲಿ ಕಾಣ್ತೀವೋ ಆ ಎಲ್ಲ ಸ್ಥಳಗಳು ಬಹುತೇಕವಾಗಿ ದೇವಾಲಯವೇ ಆಗಿರುವಂಥದ್ದು. ನಾವು ಗಮನಿಸಿದ ಹಾಗೆ ಬೇಲೂರು ಇರಬಹುದು, ಹಳೇಬೀಡು ಇರಬಹುದು, ಬನವಾಸಿಯ ದೇವಸ್ಥಾನ ಇರಬಹುದು, ಹಾಗೆ ಎಷ್ಟೊಂದು ದೇವಾಲಯಗಳು ಪ್ರಾಚೀನವಾದಂತಹ ಪುರಾತನವಾದಂತಹ ದೇಗುಲಗಳು ವಾಸ್ತುಶಿಲ್ಪದಿಂದ, ಹಾಗೆ ಆ ಒಂದು ಸ್ಥಳ ಮಹಿಮೆಯಿಂದ ಭಕ್ತರನ್ನು ಹಾಗೆ ಪ್ರವಾಸಿಗರನ್ನು ತನ್ನೆಡೆ ಸೆಳೆಯುತ್ತೆ. ಈ ಮೂಲಕವೂ ಕೂಡ ಅಲ್ಲಿನ ಜನರಿಗೆ ಜೊತೆಗೆ ಸರ್ಕಾರಕ್ಕೂ ಕೂಡ ಆದಾಯವನ್ನು ತರುವಂತಹ ಕೇಂದ್ರಗಳಾಗಿ ಮಾರ್ಪಟ್ಟಿವೆ.

ಭಕ್ತ ಕನಕದಾಸರು ಚಿತ್ರದ ಒಂದು ಭಾವಪೂರ್ಣ ಭಕ್ತಿ ರಚನೆ ಕನಕದಾಸರ ಕೃತಿಯಾಗಿತ್ತು. ಪಿ ಪಿ ಶ್ರೀನಿವಾಸ್ ಅವರ ಒಂದು ಭಾವಪೂರ್ಣ ಗೀತೆಯಾಗಿ ಈ ಗೀತೆ ಮೂಡಿಬಂತು. ಎಂ ವೆಂಕಟರಾಜು ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ದೇಗುಲಗಳ ನಿರ್ಮಾಣ ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬರ ಒಂದು ಕಾಣಿಕೆಯಿಂದ ನಿರ್ಮಾಣವಾಗುವಂಥದ್ದು. ಈಗಷ್ಟೇ ಅಲ್ಲ, ರಾಜ ಮಹಾರಾಜರುಗಳ ಕಾಲದಿಂದ ಕೂಡ ನಿರ್ಮಾಣ ನಿರ್ವಹಣೆಗೆ ಅವರ ಒಂದು ಕೊಡುಗೆ ಇತ್ತು. ಈಗಲೂ ಕೂಡ ಸಾಮಾನ್ಯ ಜನರಿಂದಲೂ ಕೂಡ ಒಂದು ಕೊಡುಗೆ ಇದ್ದೇ ಇದೆ. ಹಾಗಾಗಿ ಪ್ರತಿಯೊಬ್ಬರು ಮಾಡಿದ ಹೂಡಿಕೆ ಕೇವಲ ಒಂದು ಕಟ್ಟಡದ ನಿರ್ಮಾಣ ಆಗೋದು ಅಷ್ಟೇ ಅಲ್ಲ, ದೇವಾಲಯದ ನಿರ್ಮಾಣ ಆಗೋದು ಅಷ್ಟೇ ಅಲ್ಲ, ನೆಲದ ಸಂಸ್ಕೃತಿ, ಆರ್ಥಿಕತೆ, ಸುಸ್ಥಿರತೆ ಹಾಗೂ ಜೀವಂತವಾಗಿ ಮುನ್ನಡೆಯುವಂತಹ ಸಮುದಾಯದ ಮೇಲಿನ ಹೂಡಿಕೆ ಇದು ಅಂತ ಹೇಳಬಹುದು. ಈಗಾಗಲೇ ನಾವು ತಿಳ್ಕೊಂಡ್ವಿ, ಆ ದೇಗುಲಗಳಿಂದ ಎಷ್ಟೆಲ್ಲ ಪ್ರಯೋಜನಗಳು ಆರ್ಥಿಕತೆಯ ಮೇಲೆ ಒಂದು ಮಹತ್ವ ಉಂಟಾಗಿದೆ ಅಂತ ಹೇಳಿ. ಹಾಗಾಗಿಯೇ ನಾವು ದೇವಾಲಯಗಳಿಗೆ ನೀಡುವಂತಹ ಕಾಣಿಕೆ ಕೇವಲ ಭಗವಂತನ ಸಮರ್ಪಣೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಭಗವಂತನಿಗೆ ನಾವು ನೀಡುವಂತಹ ಸಮರ್ಪಣೆ ಅಂತ ಹೇಳ್ತೀವಿ, ಅದು ಎಷ್ಟೆಲ್ಲ ಕಾರ್ಯಗಳಿಗೆ ವಿನಿಯೋಗವಾಗತ್ತೆ, ನಮ್ಮ ದೇಶದ ಆರ್ಥಿಕತೆಯ ಮೇಲೂ ಎಷ್ಟೊಂದು ಪ್ರಭಾವವನ್ನು ಬೀರಿದೆ ಅಂತ ಹೇಳಿ ನಾವು ತಿಳ್ಕೋಬಹುದು. ಹಾಗಾಗಿಯೇ ದೇಗುಲಗಳು ಸಮಾಜದ ಬೆಸುಗೆಯ ಕೊಂಡಿಗಳಾಗಿದೆ ಅಂತಲೇ ಹೇಳಬಹುದು. ಸಾಮಾಜಿಕ, ಆಧ್ಯಾತ್ಮಿಕ, ಆರ್ಥಿಕ ಯೋಗಕ್ಷೇಮಕ್ಕೆ ಪೂರಕವಾದಂತಹ

ಚಟುವಟಿಕೆಗಳೇ ದೇವಾಲಯದಲ್ಲಿ ಪ್ರಧಾನವಾಗಿ ಇರುವಂಥದ್ದು. ಎಲ್ಲಾ ಭೇದಗಳನ್ನ ಮರೆಸಿ ಜನರನ್ನ ಒಂದೆಡೆ ಕರೆತರುವಂತಹ ನೆಲೆ ಅಂತ ಹೇಳಿದ್ರೆ ಅದು ದೇಗುಲಗಳು. ಹಾಗಾಗಿನೇ ದೇಗುಲಗಳು ಎಂದಿಗೂ ಕೂಡ ನಮ್ಮ ದೇಶದ ಪ್ರಗತಿಯ ಚಾಲನಾ ಶಕ್ತಿ ಅಂತ ಹೇಳಲಾಗತ್ತೆ. ಈ ಒಂದು ಮಾಹಿತಿಯೊಂದಿಗೆ ಭಕ್ತಿಗೀತೆಗಳೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿ ದೇಶದ ಪ್ರಮುಖ ಹಾಗೂ ಜನನಿಬಿಡ ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ದಿ ಮಾಸ್ಟರ್ ಪ್ಲಾನ್ ಪ್ರಗತಿಯನ್ನು ಪರಿಶೀಲಿಸಿದ್ದಾರೆ. ಈ ಯೋಜನೆಯಲ್ಲಿ ಕರ್ನಾಟಕದ ಮಂಗಳೂರು, ಮುಂಬೈನ ಬೋರಿವಲಿ ಹಾಗೂ ಹರಿಯಾಣದ ಅಂಬಾಲಾ ಸೇರಿದಂತೆ ಪ್ರಮುಖ ರೈಲ್ವೆ ನಿಲ್ದಾಣಗಳು ಸೇರಿವೆ. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಹೆಸರಿನಲ್ಲಿ ವಂಚನೆ ಹಾಗೂ ಹಗರಣಗಳಲ್ಲಿ ತೊಡಗಿದ್ದ ಆರೋಪದ ಮೇಲೆ ಅಹಮದಾಬಾದ್ ಸೈಬರ್ ಅಪರಾಧ ವಿಭಾಗದ ಪೊಲೀಸರು ರಾಜಸ್ಥಾನ ಮತ್ತು ಬಿಹಾರದಿಂದ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರ ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡ 6.4ಕ್ಕೆ ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ನಿನ್ನೆ ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಗುಜರಾತ್ನ ದಹೇಜ್ಗೆ 62,370 ಮೆಟ್ರಿಕ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಸಾಗಿಸುತ್ತಿದ್ದ ಮಾಲ್ಟಾ ಧ್ವಜ ಹೊಂದಿರುವ ಎಲ್ಎನ್ಜಿ ಹಡಗು ದಿಶಾ ನಿನ್ನೆ ಹೊರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಜೂನ್ 18ರಂದು ಭಾರತ ತಲುಪುವ ಸಾಧ್ಯತೆ ಇದೆ ಎಂದು ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. ಕ್ರಿಮಿನಾಶಕ ಮತ್ತಿತರ ಔಷಧ ಸಿಂಪಡಣೆ ಸಲಕರಣೆಗಳನ್ನು ನೆರವನ್ನು ರೈತರಿಗೆ ಒದಗಿಸಿ ಮತ್ತು ಕೃಷಿ ಹೊಂಡಗಳಿಗೆ ಬಿದ್ದು ಸಾವನ್ನಪ್ಪುವ ಘಟನೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೊಂಡಗಳಿಗೆ ಬೇಲಿ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ 1,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಎಲ್ಲ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಬೆಂಗಳೂರು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:05 ನಾವು ಸಮೀಪಿಸ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
4: ಚಕ್ರವ್ಯೂಹ, ಇದು ಚಕ್ರವ್ಯೂಹ, ಇದು ಚಕ್ರವ್ಯೂಹ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ. ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ GRB 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವಸಿದ್ದತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ದರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು July 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20 ತಾರೀಖಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಒಂದು ದೊಡ್ಡ ಪಟ್ಟಿನಿದೆ, ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕೆ ಹೇಗಿರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
0: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕಾಯಿ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12ನೇ ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ

0: ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೇನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸಾ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ June 15 ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993 ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನು ಆಕರ್ಷಣೆ ಮಾಡತಕ್ಕಂತ ಒಂದು ಕ್ರೀಡೆ ಆಗಿತ್ತು. ಇತ್ತೀಚೆಗೆ ಅದನ್ನು ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರು ಕೂಡ ಈಗ ಮಲ್ಕಂಬವನ್ನು ಆಡ್ತಾ ಇದ್ದಾರೆ. June 15 ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93 ಆರಂಭ ಮಾಡಿ 24 ಮಕ್ಕಳನ್ನು ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರಿಗೊಂದಿಷ್ಟು ಪಗಾರ ಕೊಟ್ಟು ಊಟ ಕೊಟ್ಟು ಅವ್ರಿಗಲ್ಲೇ ಶಾಶ್ವತವಾಗಿರ್ತಕ್ಕಂತ ಒಂದು ನೌಕರಿಯನ್ನು ಕೊಡ್ತಕ್ಕಂತ ಕೆಲಸ ಆಗಿದೆ ನಮ್ಮೂರಿಂದ. ಅದರ ಜೊತೆಗೆ ಮೂಡುಬಿದಿರೆ ಆಳ್ವದಲ್ಲಿ ಕೂಡ ನಮ್ಮ ಮಕ್ಕಳು ಅಲ್ಲಿ ತರಬೇತಿ ಕೊಡ್ತವರಿದ್ದಾರೆ. ಈ ಮಲ್ಕಂಬನ ನಮ್ಮೂರಲ್ಲಿ ನಾವು 93 ನಮ್ಮ ಬಂಡಾಡಿ ಈಶಣ್ಣವರು ಒಂದು ಕಂಬ ಕೊಟ್ಟರು. ಅವಾಗಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಬ್ಲೂ ಇದಾರೆ, ನ್ಯಾಷನಲ್ ಆಡಿದವರಿದ್ದಾರೆ. ಮೈಲಾರಿ ಸೂರ್ಣಿ ಅಂತಕ್ಕಂಥ ಒಬ್ಬ ಹುಡುಗ ವಿಯೆಟ್ನಾಂಗ್ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನು ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ.
0: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 45 crore ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ

0: ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಕಾರ್ಯಕ್ರಮಕ್ಕೆ ಕೆಲವರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ
7: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು SN ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ ನಾಟಕಗಳಿಗೆ ಹೆಸರಾದವರು. ಬೆಂಗಳೂರು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕೃ, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು SN ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ SN ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
8: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತದ್ದು ನಾವು. ಇದೆಲ್ಲ ನೆನೆಸ್ಕೊಳ್ಳೋಕೆ ನನಗೆ ಬಹಳ ಗರ್ವ ಆಗುತ್ತೆ. ಮನೆಯಲ್ಲಿ ಕಲ್ತಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾನು ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಜುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ, ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕ್ಕೆ ಶುರು ಮಾಡಿದ್ದು. ಈ ಜುವಾಲಜಿ ಅನಸ್ಸು ಕೋರ್ಸ್ ಮುಂಚೆನೆ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದೆ ಆಗ. ಕೊರಮಂಜಿ ಅಂತ ಒಂದು ಆಶಾ, ಅದಕ್ಕೂ ಮುಂಚೆ ಕಥೆಗಳ ಅಂತ ಒಂದಿತ್ತು. ಆವಾಗಿನ ತುಂತುರುಗಳು ಅಂತ ಬರೀತಾ ಇದ್ದೆ, ಕಾಲಂ ಕೊರಮಂಜಿಲು ಬರೆದೆ. ಆಮೇಲೆ ಅವಾಗಿಂದ ಬರೀತಾ ಇದ್ದೀನಿ, ನನ್ನ ಚಿಕ್ಕಂದಿನಿಂದ ಬರೀತಾ ಬಂದಿದ್ದರಿಂದ ಅದಕ್ಕೊಂದು ಸ್ಥಿರವಾದ ಒಂದು ನೆಲೆ ಸಿಕ್ಕಿದ್ದು. ಆಮೇಲೆ ಬಂದ ಪತ್ರಿಕೆಗಳು ಎಲ್ಲ ಕೇಳ ಬರೆಸ್ರು ಆಕಾಶವಾಣಿ ಮುಂಚಿನದಿದ್ದರು.
9: ಆಮೇಲೆ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲ ಡೈರೆಕ್ಟ್ರ್ ಅಂದರೆ ಅವಾಗೆಲ್ಲ ಬಹಳ ಪರಿಣತರೇ ಇರಬೇಕಾಗಿತ್ತು. ಅವರು ನಂಬರ್ ಒನ್ ಆಗಿರಬೇಕು.
8: ಆಕಾಶವಾಣಿ ನಾಟಕಗಳಿಗೆ ಮುದ್ರಣಕಾರರು ಎಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ 3-4 ಪುಸ್ತಕ ಆಗಿವೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ ಹೊರತು ಕಾಲನಾಡಿನ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ಲವಲ್ಲ. ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ 2 ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂರಿಸಿ ಭಾಷಣ ಮಾಡಿಸಿ ಅಂತ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರ ಗೀತ ನಾಟಕಗಳನ್ನು ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ. ಅದನ್ನು ಯಾರನ್ನೂ ಬಿಟ್ಟಿಲ್ಲ, ಪುಟ್ಟದವ್ರನ್ನ ಬಿಟ್ಟಿಲ್ಲ, ಮಾಚಿನ ಬಿಟ್ಟಿಲ್ಲ, ದೇವಿಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳು ನಂತರ ಬರೀತಾ ಇದ್ರು, ಪರ್ಸ್ನಲಾಗಿ ಬರೀತಾ ಇದ್ರು. ಕೈಯಾರ ಕಿಂಜಣ್ಣರೈ, ಶಿವರಾಮ ಕಾರಂತರು,
9: ನಾನು ಕರೆದೆ ಬರ್ತಾ ಇದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸ್ನ ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ನಾಟಕ ಕಳಿಸ್ತಾ ಇದ್ದೆ. ಅವಾಗ ಸಿನಿಮಾ ಸೇರಿರಲ್ಲ ಅವ್ರು, ನಿಮಗೆ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದು ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಒಬ್ಬರು ಬೇಕಾಗಿತ್ತು, 100 ರೂಪಾಯಿ ಕೊಡ್ತಾ ಇದ್ದದ್ದು ಅಷ್ಟೇ ಸಂಭಾವನೆ ಅಷ್ಟೇ. ನ್ಯಾಷನಲ್ ಪ್ರೋಗ್ರಾಮ್ಗೆ ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು ನೀವು ಬರಬೇಕು, ನೀವು ಇದು ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೆ ಒಂದು ನನಗೊಂದು ಪತ್ರ ಬರೆದ್ರು ಶಿವಸ್ವಾಮಿಯವರು. ತಾವಾಗೇ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲು ಮುಗಿಸ್ಕೊಂಡು ಕಾರ್ನಲ್ಲಿ ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ಲೆಟ್ರು ಬರೆದ್ರು. ಬಂದು ಮಾಡಿಬಿಟ್ಟು ಅವರು 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡರಿಬಾಯಿ ಅವರು. ಹಾಗೆಲ್ಲ ಬರ್ತಾಯಿದ್ರು ಪಂತಲು, ಬಿ ಆರ್ ಪಂತಲು ಕರೆದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್, ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರೆದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರ ಪರಿಚಯ ಉಂಟು. ಆನಕೃಷ್ಣಾರ್ಥ ಬರ್ತಾ ಇದ್ದೆ ನಾನು, ತಾರಾಸುಬ್ರಹ್ಮಣ್ಯ ಎರಡು ಇಂಟ್ರೊಡ್ಯೂಸ್ ಮಾಡಿದಾನೆ ನಾನು, ಚದುರಂಗ ತಾರಾಸುಬ್ರಹ್ಮಣ್ಯ ಎಲ್ಲರನ್ನೂ ಬರ್ತಾ ಇದ್ರು. ನನ್ನ ಅನುಭವಗಳನ್ನು, ನನಗೆ ಅನಿಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚಿಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗೆ ಅನಿಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದ.
10: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಹಿರಿಯ ಪ್ರಸಾರಕ ಎಸ್ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:22 ಆಗಿದೆ. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಚಂದವಾದಂತಹ ಭಾವಗೀತೆಗಳನ್ನು ನೀವು ಕೇಳ್ತಾ ಸಾಗಬಹುದು. ಹೌದು, ಬೆಳಗಿನ ಹೊತ್ತು ಭಾವಗೀತೆಗಳು ನಮ್ಮ ಭಾವಕ್ಕೆ ಸ್ಪಂದಿಸ್ತಾ ಪ್ರಸಾರ ಆಗ್ತಾ ಇದ್ರೆ ಕೇಳ್ತಾ ಇರುವಂತಹ ಮನಸ್ಸಿಗೆ ಏನೋ ಒಂದು ಆನಂದ ಅಲ್ವಾ. ಇನ್ನು ನಮ್ಮ ಭಾವಗೀತೆಗಳ ಸಾಹಿತ್ಯಕ್ಕೆ ನಿಜಕ್ಕೂ ದೊಡ್ಡದಾದಂತಹ ಒಂದು ದೊಡ್ಡ ಮಟ್ಟದ ಶಕ್ತಿಯೇ ಇದೆ. ಹೌದು, ನಮ್ಮ ಮನಸ್ಸಿಗೆ ಸ್ಪಂದಿಸುವಂತಹ ಶಕ್ತಿಯದು ಅಂತಲೇ ಹೇಳಬಹುದು. ಕೇವಲ ಪುಸ್ತಕಗಳಿಗೆ ಸೀಮಿತವಾಗಿದ್ದಂತಹ ಕವಿತೆಗಳು ಜನಸಾಮಾನ್ಯರಿಗೆ ತಲುಪಿದ್ದು ಭಾವಗೀತೆಗಳ ಮೂಲಕ. ಚಂದದ ಭಾವಗೀತೆಗಳು ನಿಮಗಾಗಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಶುಭೋದಯ ಕರ್ನಾಟಕದಲ್ಲಿ

ಮೈಸೂರು ಅನಂತಸ್ವಾಮಿ ಹಾಗೂ ಸಿ ಅಶ್ವತ್ಥವರ ಧ್ವನಿಗಳಲ್ಲಿ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಕವಿತೆ ಮೂಡಿಬಂತು. ಇನ್ನು ನಮ್ಮ ಭಾವಗೀತೆಗಳ ಒಂದು ಪ್ರಪಂಚ ಏನಿದೆ, ಅವುಗಳನ್ನು ಮನೆ ಮಾತಾಗಿಸಿದಂತಹ ಶ್ರೇಯ ಈ ಇಬ್ಬರು ಶ್ರೇಷ್ಠ ಹಾಡುಗಾರರಿಗೆ ಸಲ್ಲತ್ತೆ. ಜೊತೆಗೆ ಎಚ್ ಕೆ ನಾರಾಯಣ ಅವರು, ಶಿವಮೊಗ್ಗ ಸುಬ್ಬಣ್ಣ ಅವರು, ಇನ್ನು ಪಿ ಕಾಳಿಂಗರಾಯರು ಮುಂತಾದ ಹಲವಾರು ಸುಗಮ ಸಂಗೀತ ಗಾಯಕರು ತಮ್ಮದೇ ಆದಂತಹ ಕೊಡುಗೆಯನ್ನು ಈ ಒಂದು ಚಂದದ ಸಾಹಿತ್ಯ ಲೋಕಕ್ಕೆ ಕೊಟ್ಟಿರುವಂಥದ್ದು. ಇನ್ನು ಮುಂದೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಒಂದು ಚಂದದ ಭಾವಗೀತೆ ಮೂಡಿ ಬರ್ತಾ ಇದೆ. ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ ಅನ್ನುವಂತಹ ಈ ರಚನೆ ಇನ್ನೀಗ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

0: ಶಿಶುನಾಳ ಶರೀಫರ ರಚನೆಗಳನ್ನು ನಮ್ಮ ಕನ್ನಡದಲ್ಲಿ ಜನಪ್ರಿಯಗೊಳಿಸಿದಂತಹ ಒಂದು ಶ್ರೇಯ ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ಸಲ್ಲತ್ತೆ. ನಮ್ಮ ಕನ್ನಡ ನಾಡು ಕಂಡಂತಹ ಸುಪ್ರಸಿದ್ಧ ಸುಗಮ ಸಂಗೀತ ಗಾಯಕರು ಶಿವಮೊಗ್ಗ ಸುಬ್ಬಣ್ಣ ಅವರು. ಶಿವಮೊಗ್ಗ ಸುಬ್ಬಣ್ಣ ಅವ್ರಿಗೆ ಪ್ರಿಯವಾದಂತಹ ಎರಡು ನೆನಪುಗಳು ಇದ್ವಂತೆ. ಅದರಲ್ಲಿ ಒಂದನ್ನು ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ವಿ, ಮತ್ತೊಂದು ಅಂತ ಹೇಳಿ ಹೇಳೋದಾದರೆ ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು, ನಮ್ಮ ಕನ್ನಡದಲ್ಲಿ ಅತ್ಯುತ್ತಮ ಗಾಯಕ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಅಂತ ಹೇಳಿದ್ರೆ ಶಿವಮೊಗ್ಗ ಸುಬ್ಬಣ್ಣ ಅವರು. ಹಾಗೆಯೇ ಆ ಪ್ರಶಸ್ತಿಯನ್ನು ಅವರು ಪಡೆದಂತಹ ಸಂದರ್ಭ ಯಾವಾಗ, 1979 ಆ ಸಮಯದಲ್ಲಿ ಕೆ ಎ ಅಬ್ಬಾಸ್ ಅನ್ನುವಂಥವರು ಮೊದಲ ಸಾಲಿನಲ್ಲಿಯೇ ಕುಳಿತಿದ್ರಂತೆ. ಸುಬ್ಬಣ್ಣನವರು ಕಾಡು ಕುದುರೆ ಚಿತ್ರದ ಒಂದು ಹಾಡನ್ನು ಹಾಡಿದಾಗ ಅವರ ಬಳಿ ಬಂದಂತಹ ಅಬ್ಬಾಸ್ ಅವರು ಹೇಳಿದ್ರಂತೆ, ಸುಬ್ಬಣ್ಣ, ಡಸ್ ದಿಸ್ ಸಾಂಗ್ ಸಿಗ್ನಿಫೈ ಅ ಡಾನ್ಸ್ ಆಫ್ ವೈಲ್ಡ್ ಹಾರ್ಸ್ ಅಂತ ಹೇಳಿ ಕೇಳಿದ್ರಂತೆ. ಅಂದರೆ ಒಂದು ಕಾಡು ಕುದುರೆ ನೃತ್ಯವನ್ನು ಈ ಒಂದು ಹಾಡು ಸಂಕೇತಿಸುತ್ತಾ ಅಂತ ಹೇಳಿ ನೋಡಿ, ಕನ್ನಡವೇ ಗೊತ್ತಿಲ್ಲದಂತಹ ಅಬ್ಬಾಸ್ ಅವರು ಆ ಹಾಡಿನ ಅಂತರಾಳವನ್ನು ತಿಳಿದದ್ದು ಕಂಬಾರರ ಸಾಹಿತ್ಯ ಶಕ್ತಿಯಿಂದ ಅನ್ನೋದು ಸುಬ್ಬಣ್ಣನವರ ನಂಬಿಕೆ. ಹಾಗೆಯೇ ಸುಬ್ಬಣ್ಣನವರ ಹಾಡಿನ ಶಕ್ತಿಯೂ ಕೂಡ ಅದಾಗಿತ್ತು. ಹಾಡು ಅವರ ಸುಬ್ಬಣ್ಣನವರ ಗಾಯನ ಹಾಗೆ ಕಂಬಾರರ ಸಾಹಿತ್ಯ ಮೇಳೈಸಿತ್ತು ಈ ಒಂದು ಹಾಡಿನಲ್ಲಿ. ಹಾಗಾಗಿಯೇ ಕನ್ನಡವೇ ಗೊತ್ತಿಲ್ಲದಂಥವರೂ ಕೂಡ ಹಾಡಿನ ವೈಖರಿಯನ್ನು ನೋಡಿ ಒಂದು ಆ ಹಾಡಿನ ಅರ್ಥ ಏನಿರಬಹುದು ಅನ್ನೋದನ್ನು ಗ್ರಹಿಸೋಕೆ ಸಾಧ್ಯವಾಗಿತ್ತು. ಇನ್ನು ಭಾವಗೀತೆಗಳನ್ನು ನೀವು ಕೇಳ್ತಾ ಇದ್ದೀರ ಶುಭೋದಯ ಕರ್ನಾಟಕದಲ್ಲಿ. ಸಮಯ 7:35 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರುತ್ತೆ ಕನ್ನಡದಲ್ಲಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ವಾರ್ತೆಗಳ ವಿವರ. ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ G7 ಶೃಂಗಸಭೆಯು ನಿನ್ನೆ ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟ್ರಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಶೃಂಗಸಭೆಯ ಮೊದಲ ದಿನವಾದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಅಂತಾರಾಷ್ಟೀಯ ಸವಾಲುಗಳನ್ನು ಎದುರಿಸಲು ಒಟ್ಟಾಗಿ ಶ್ರಮಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿದ್ದ ವಿಶೇಷ ಭೋಜನಕೂಟದಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಅಧ್ಯಕ್ಷ ಮ್ಯಾಕ್ರಾನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ G7 ದೇಶಗಳ ನಾಯಕರನ್ನು ಅಧಿಕೃತವಾಗಿ ಸ್ವಾಗತಿಸಿದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಸಹ ಉಪಸ್ಥಿತರಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಅಸಮತೋಲನವನ್ನು ಕಡಿಮೆ ಮಾಡುವುದು, ಪ್ರಮುಖ ಬಿಕ್ಕಟ್ಟುಗಳನ್ನು ಪರಿಹರಿಸುವುದು, ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸಂಘಟಿತ ಅಪರಾಧಗಳು ಹಾಗೂ ಅಕ್ರಮ ಹಣಕಾಸು ಹರಿವಿನ ವಿರುದ್ಧದ ಹೋರಾಟವನ್ನು ಬಲಪಡಿಸುವ ಕುರಿತು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. G7 ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ ಮತ್ತು ಅಮೆರಿಕ ದೇಶಗಳನ್ನೊಳಗೊಂಡ ಸದಸ್ಯ ರಾಷ್ಟಗಳ ವಾರ್ಷಿಕ ಅತ್ಯುನ್ನತ ಅಂತಾರಾಷ್ಟೀಯ ವೇದಿಕೆಯಾಗಿದೆ. ಸ್ಲೊವಾಕಿಯಾ ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಈ ಪ್ರತಿಷ್ಠಿತ ಮತ್ತು ವಿಶಿಷ್ಟ ಗೌರವಕ್ಕಾಗಿ ಪ್ರಧಾನಿ, ಸ್ಲೊವಾಕಿಯಾದ ಅಧ್ಯಕ್ಷರು, ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಅತ್ಯುನ್ನತ ಗೌರವ ಭಾರತದ 140 ಕೋಟಿ ಜನತೆಗೆ ಸಂದ ಗೌರವವಾಗಿದೆ ಹಾಗೂ ಇದು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ನಡುವಿನ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಶಸ್ತಿಯು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ಜನರ ನಡುವಿನ ಪರಸ್ಪರ ವಿಶ್ವಾಸ, ಆತ್ಮೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎಂದು ಬಣ್ಣಿಸಿದ ಪ್ರಧಾನಿ, ಉಭಯ ದೇಶಗಳ ಮುಂಬರುವ ಪೀಳಿಗೆಗೆ ತಮ್ಮ ನಡುವಿನ ವಿಶೇಷ ಸ್ನೇಹ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಪೋಷಿಸಲು ಈ ಗೌರವ ನಿರಂತರ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಮತ್ತು ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟದ ಚರ್ಚೆಯ ಮುಖ್ಯವಾಹಿನಿಗೆ ತರುವ ಒಂದು ಚಳವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನಿಖೆಯನ್ನು ಆರಂಭಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಎಸ್ಐಟಿಯಲ್ಲಿ ಪೊಲೀಸ್ ಮಹಾನಿರೀಕ್ಷಕ ಕಿರಣ್ ಎಸ್ ಹಾಗೂ ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಸದಸ್ಯರಾಗಿದ್ದಾರೆ. ಎಸ್ಐಟಿ ಸದಸ್ಯರು ಅಯೋಧ್ಯೆಗೆ ಆಗಮಿಸಿ ತನಿಖೆ ಆರಂಭಿಸಿದ್ದು, ನಿನ್ನೆ ಅಯೋಧ್ಯೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ರಾಮಮಂದಿರ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಎಸ್ಐಟಿಗೆ 7 ದಿನಗಳೊಳಗೆ ಪ್ರಾಥಮಿಕ ವರದಿ ಹಾಗೂ 15 ದಿನದೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಹೊಸ ಆದೇಶದ ಪ್ರಕಾರ ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 13.05 ರೂಪಾಯಿಯಿಂದ 14 ರೂಪಾಯಿ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 9.05 ರೂಪಾಯಿಯಿಂದ 12.05 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪ್ರತಿ ಲೀಟರ್ಗೆ 1.05 ರೂಪಾಯಿ ಉಳಿಸಿಕೊಳ್ಳಲಾಗಿದೆ. ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕದ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದೇಶೀಯ ಮಾರುಕಟ್ಟೆಗೆ ಆದ್ಯತೆ ನೀಡಲು ಮತ್ತು ದೇಶೀಯ ರಫ್ತುಗಳನ್ನು ನಿಯಂತ್ರಿಸಲು ಸರ್ಕಾರ ಮಾರ್ಚ್ 27ರಿಂದ ಈ ರಫ್ತು ಸುಂಕದ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷ May 6 and 7 ಮಧ್ಯರಾತ್ರಿ ನಡೆಸಲಾದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸಿತು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 9 ಪ್ರಮುಖ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಲಾಯಿತು. 100 ಉಗ್ರರು ಹತರಾಗಿದ್ದರು. ಇದೇ ವೇಳೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರ ವೇಗ ನೀಡಿದೆ. ಗಡಿ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಭಯೋತ್ಪಾದನೆ ವಿರುದ್ದ ಯಾವುದೇ ರಾಜಿ ಇಲ್ಲ ಎಂಬ ನಿಲುವಿನೊಂದಿಗೆ ಎನ್ಡಿಎ ಸರ್ಕಾರ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಮುಂದುವರೆಸಿದೆ. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. 1,000 ಹೆಚ್ಚು ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000 ಹೆಚ್ಚು ಅಭ್ಯರ್ಥಿಗಳು ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಅಂಕಗಳು ಹಾಗೂ ಉತ್ತರ ಕೀಲಿಯನ್ನು ಅಂತಿಮ ಫಲಿತಾಂಶ ಪ್ರಕಟವಾದ ಬಳಿಕ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಯುಪಿಎಸ್ಸಿಯ ಅಧಿಕೃತ ಜಾಲತಾಣ upsc.gov.in ನಲ್ಲಿ ವೀಕ್ಷಿಸಬಹುದು. ಕಳೆದ 4 ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಉಭಯ ದೇಶಗಳ ನಡುವೆ ಈಗಾಗಲೇ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಅಧಿಕೃತ ಸಹಿ ಹಾಕುವ ಕಾರ್ಯಕ್ರಮ ನಡೆಯಲಿದೆ. ಈ ಒಪ್ಪಂದದ ಅನ್ವಯ ಜಗತ್ತಿನ ಅತ್ಯಂತ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮರುಚಾಲನೆಗೊಳಿಸಲು ಹಾದಿ ಸುಗಮವಾಗಲಿದ್ದು ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು 60 ಕಾಲಾವಕಾಶದ ಮಾತುಕತೆಗಳು ಆರಂಭವಾಗಲಿವೆ. ಈ ಸಕಾರಾತ್ಮಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಗಿಶ್ಚಿಯಾನ್ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು ಯುದ್ಧ ಕೊನೆಗೊಳಿಸುವ ನಿಟ್ಟನಲ್ಲಿ ಇದನ್ನು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ನಿರ್ಬಂಧಗಳ ಸಡಿಲಿಕೆ, ಜಲಮಾರ್ಗದ ಸುಂಕ ಮತ್ತು ಇಸ್ರೇಲ್ ಲೆಬನಾನ್ ಗಡಿ ಸಂಘರ್ಷದಂತಹ ಪ್ರಮುಖ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ. ಈ ಒಪ್ಪಂದ ಆ ವಲಯದ ಸುದೀರ್ಘ ಶಾಂತಿಗೆ ದಾರಿಯಾಗಲಿದೆಯೇ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ 2026 ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲು ರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0 ಅಂತರದಲ್ಲಿ ಪಂದ್ಯವನ್ನು ಸಮಬಲದಲ್ಲಿ ಅಂತ್ಯಗೊಳಿಸಿತು. ಇದುವರೆಗೆ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಫಲಿತಾಂಶವೆಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೋವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
5: ಟ್ಯೂನ್ ಮಾಡಿದರೆ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 7:00.

0: 45:49 ಸೆಕೆಂಡ್ಗಳು.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾವಲೋಕದ ಒಂದು ಭಾವಗೀತೆಗಳ ಲೋಕದಲ್ಲಿ ಎಲ್ಲರೂ ಕೂಡ ವಿಹರಿಸುವಂತಹ ಸಮಯ ಬೆಳಗ್ಗೆ 7:15 ದಿಂದ 8 ಗಂಟೆಯವರೆಗೂ ಶುಭೋದಯ ಕರ್ನಾಟಕದಲ್ಲಿ.

ತನ್ನ ಸಂಗಾತಿಯಿಂದ ಅನಿವಾರ್ಯವಾಗಿ ಅಗಲಿ ಇರಬೇಕಾದಂತಹ ಸಂದರ್ಭದಲ್ಲಿ ಅವಳನ್ನು ನೆನೆದು ಹಾಡುವಂತಹ ಗೀತೆ ಇದಾಗಿದ್ದು. ಆತ್ಮೀಯ ಕೇಳುಗರೆ, ಭಾವಗೀತೆಗಳ ಜೀವಾಳವೇ ಭಾವನೆ. ಕವಿ ಇದರಲ್ಲಿ ತನ್ನ ಹೃದಯದ ತುಮುಲುಗಳನ್ನು ಓದುಗನಿಗೆ ನೇರವಾಗಿ ತಲುಪಿಸ್ತಾನೆ. ಕವಿಯ ವೈಯಕ್ತಿಕ ದುಃಖ, ಸಂತೋಷ, ಪ್ರೀತಿ, ಪ್ರಕೃತಿ ಸೌಂದರ್ಯ ಅಥವಾ ತಾತ್ವಿಕ ಚಿಂತನೆಗಳು ಪ್ರಮುಖವಾಗಿ ಇರುವಂಥದ್ದು ಭಾವಗೀತೆಗಳಲ್ಲಿ. ಹಾಗಾಗಿಯೇ ಭಾವಗೀತೆಗಳ ಈ ಒಂದು ಸಾಹಿತ್ಯ ಜನರಿಗೆ ಬಹಳ ಹತ್ತಿರವಾಗುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ಈ ಭಾವಗೀತೆಗಳ ಸಾಹಿತ್ಯ.

ಈಗೊಂದು ಚಂದದ ಭಾವಗೀತೆ ಇದೆ, ಅರ್ಚನಾ ಉಡುಪ ಹಾಗೂ ಎಂ ಡಿ ಪಲ್ಲವಿಯವರುಗಳ ಧ್ವನಿಗಳಲ್ಲಿ. ಇದು ಜಯಶ್ರೀ ಅರವಿಂದ್ ಅವರ ರಚನೆ.

ಎಷ್ಟೊಂದು ಬಗೆಯ ಬಳೆಗಳನ್ನು ಕೇಳುಗರಿಗೆ ನೀಡಿದ್ದೀವಿ. ನಿಮ್ಮ ಆಯ್ಕೆಯ ಬಳೆ ಯಾವುದು? ಹೌದು, ಹೆಂಗಳೆಯರ ಪ್ರೀತಿ ಪಾತ್ರವಾದಂತಹ ಒಂದು ವಸ್ತು ಅಂತ ಹೇಳಿದ್ರೆ ಬಳೆಗಳು ಎಷ್ಟೊಂದು ಆಪ್ತತೆಯನ್ನು ನೀಡುತ್ತೆ ಅಲ್ವಾ? ಬಳೆ ಅಂತ ಹೇಳಿದ್ರೆ ಏನೋ ವಿಶೇಷ. ಈಗೆಲ್ಲ ನಾವು ಫ್ಯಾಷನ್ ಅನ್ನುವಂತಹ ನೆಪದಲ್ಲಿ ಬಳೆ ಹಾಕದೆ ಹೋಗುವಂತಹ ಹಲವಾರು ಜನರನ್ನು ಕಂಡಿದ್ರೂ ಕೂಡ ಬಳೆ ತನ್ನದೇ ಆದಂತಹ ವಿಶಿಷ್ಟತೆಯನ್ನು ಈಗಲೂ ಕೂಡ ಉಳಿಸ್ಕೊಂಡಿದೆ. ಹಬ್ಬ ಹರಿದಿನ ಹಾಗೆ ಸಮಾರಂಭಗಳು, ಮದುವೆಗಳು, ಇನ್ನು ಇತರ ಕುಟುಂಬದ ಯಾವುದೇ ಒಂದು ಸಮಾರಂಭಗಳು ಇದ್ದರೆ ಬಳೆಗಳು ಖಂಡಿತವಾಗಿಯೂ ಹೆಂಗಳೆಯರ ಕೈಯಲ್ಲಿ ಶೋಭಿಸುತ್ತೆ. ತರಹೇವಾರಿ ಬಳೆಗಳು ಅಲ್ವಾ? ಹಾಡಿನಲ್ಲೂ ಕೂಡ ನೀವು ಕೇಳಿದ್ರಿ, ಇನ್ನು ಅಂಗಡಿಗೆ ಹೋಗ್ಬಿಟ್ರಂತೂ ಹೇಳೋ ಹಾಗೆ ಇಲ್ಲ. ಈ ಹಾಡನ್ನು ಕೇಳ್ತಾ ಕೇಳ್ತಾ ಒಂದು ಕ್ಷಣ ಆ ಕಾಲದ ಈ ಬಳೆ ಮಲ್ಲಾರವನ್ನು ಹೊತ್ತು ತರುತ್ತಿದ್ದಂತಹ ಬಳೆಗಾರ ಒಮ್ಮೆ ಕಣ್ಮುಂದೆ ಬಂದು ಹೋಗ್ತಾನೆ ಅಲ್ವಾ? ಎಲ್ಲ ನೆನಪುಗಳು ಕೂಡ ಆಗುತ್ತೆ. ಇದು ಕೂಡ ಒಂದು ರೀತಿಯ ಭಾವಸ್ಪಂದನೆ ಅಂತ ಹೇಳಬಹುದು. ನಮ್ಮ ಮಾನಸಿನ ಸೂಕ್ಷ್ಮ ಸಂವೇದನೆಗಳನ್ನು ಜಾಗೃತಗೊಳಿಸುವಂಥದ್ದು ಈ ಭಾವಗೀತೆಗಳು. ಓದುಗನ ಅಥವಾ ಕೇಳುಗನ ಮನಸ್ಸನ್ನು ತಕ್ಷಣವೇ ಆವರಿಸ್ಕೊಂಡ್ಬಿಡುತ್ತೆ. ಅವನ ಅನುಭವವನ್ನೇ ತಮ್ಮದಾಗಿಸಿಕೊಳ್ಳುವಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವಂಥದ್ದು ಭಾವಗೀತೆಗಳು. ಹೌದು, ಈ ಹಾಡನ್ನು ಕೇಳಿದಾಗ ನಾವು ಕೂಡ ಹೌದಲ್ವಾ, ನಮಗೂ ಕೂಡ ಹೀಗೆ ಅನ್ನುವಂಥದ್ದು ಆಗುತ್ತಲ್ಲ. ಈ ಒಂದು ಅನುಭವವನ್ನು ನೀಡುವಂತಹ ಶಕ್ತಿ ಇರುವಂಥದ್ದು ಭಾವಗೀತೆಗಳಿಗೆ. ಆತ್ಮೀಯ ಕೇಳುಗರೆ, ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಮುಡಿಯುವಂತು ಶುಭೋದಯ ಕರ್ನಾಟಕದಲ್ಲಿ. ಸಮಯ 8:18 ಸೆಕೆಂಡುಗಳು. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ G7 ಶೃಂಗಸಭೆಯು ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಸ್ಲೋವಾಕಿಯಾ ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೋವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 4 ತಿಂಗಳುಗಳಿಂದ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ನಡೆಯಲಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು, ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಹಾಗೂ ಪ್ರತಿನಿಧಿಗಳು ಹೆಚ್ಚಿನ ಗಮನಹರಿಸಿ ಬೂತ್ ಮಟ್ಟದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಹಕಾರಿಯಾಗುವಂತೆ ಹಾಗೂ ಪ್ರತಿ ಬೂತ್ಗೆ ಏಜೆಂಟ್ ನೇಮಕ ಮಾಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕರೆ ನೀಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಗದಗ ನಗರದ ಕೆಎಚ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಅವರು ಸ್ಕಾಟ್ಲೆಂಡ್ನ ಗ್ಲಾಸ್ಗೋನಲ್ಲಿ ಜುಲೈ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವೆಲಿನ್ ತಾರೆ ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಟ್ಯೂನ್ ಮಾಡಿದಿರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 8:05:05. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಭಾಗಕ್ಕೆ ಕೇಳುಗರೆಲ್ಲರಿಗೂ ಸ್ವಾಗತ.
1: Never ever did I think I'd fall in love. I'm wacky, oh yeah.

0: ಮಳೆಯಲ್ಲಿ ಜೊತೆಯಲ್ಲಿ ಚಿತ್ತದ ಹಾಡು ಮೂಡಿ ಬಂತು ಶಾನ್ ಅವರ ಧ್ವನಿಯಲ್ಲಿ. ಇನ್ನೀಗ ಕೇಳಿ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಕಾಂತಾರ ಚಿತ್ರದ ಜನಪ್ರಿಯ ಗೀತೆ.
1: ಬರ್ಲಿಲ್ಲ

0: ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಹಾಗೆಯೇ ಬೆಳಗಿನಿಂದಲೂ ಕೂಡ ನಮ್ಮ ಎಲ್ಲ ಆತ್ಮೀಯ ಕೇಳುಗರು ಜೊತೆಯಾಗಿ ಕಾರ್ಯಕ್ರಮಗಳನ್ನು ಕೇಳೋದರ ಜೊತೆ ಜೊತೆಗೆ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದೀರಿ. ನಿಮ್ಮೆಲ್ಲರ ಪ್ರೀತಿಗೆ ಅಭಿಮಾನಕ್ಕೆ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇನ್ನು ಸಮಯ 8:15 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಸುನೀಲ್ ವರ್ಮಾ. ದ ಹೆಡ್ಲೈನ್ಸ್: Slovakia confers its highest honor, Order of the White Double Cross First Class, on Prime Minister Narendra Modi. Prime Minister Modi to participate in G7 summit in Evian, France today. To also hold bilateral meetings with Prime Minister of Canada and UK and UAE President. Government hikes export duties on diesel and aviation turbine fuel. Export duty on petrol remains unchanged. Indian ship Vishnu

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕ್ಕದ, ಎಂಥ ತಪ್ಪು?

0: ಮಾಡ್ಲಿಕ್ಕೆ ಕೂಸಿಗೆ ಆರು ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. ಎರಡು ವರ್ಷ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
1: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. ಆರು ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಟ್ಯೂನ್ ಮಾಡಿದರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಶುಭೋದಯ ಕರ್ನಾಟಕದಲ್ಲಿ ನಾವಿದ್ದೇವೆ. ಇನ್ನೀಗ ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. ಮೊದಲಿಗೆ ನಾನು ನನ್ನ ಹೆಂಡತಿ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸ್ವರ ಸಂಯೋಜನೆ.

ಪುರುಷ ಚಿತ್ರದ ಗೀತೆ ಮುಡಿ ಬಂತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಇನ್ನು ಹಿಂದಿನ ವಿಶೇಷತೆಗಳು ಏನೇನು ಅಂತ ಹೇಳಿ ನೋಡೋದಾದರೆ, ಪ್ರತಿ ವರ್ಷ ಜೂನ್ 16ನೇ ತಾರೀಖನ್ನು ವಿಶ್ವ ಸಮುದ್ರ ಆಮೆಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಅಂದರೆ ಈ ಒಂದು ಜೀವಿಗಳ ಸಂರಕ್ಷಣೆ ಮತ್ತು ಅವುಗಳ ಬಗ್ಗೆ ಮಹತ್ವದ ಜಾಗೃತಿ ಮೂಡಿಸೋದು ಈ ಒಂದು ದಿನದ ಮುಖ್ಯ ಉದ್ದೇಶ ಆಗಿದೆ. ಈ ದಿನವೇ ಯಾಕೆ ಅಂದರೆ ಜೂನ್ 16ನೇ ತಾರೀಖೆ ಯಾಕೆ ಅಂತ ಹೇಳಿದ್ರೆ, ಸಮುದ್ರ ಆಮೆಗಳ ಸಂರಕ್ಷಕರು ಅಂತಲೇ ಪ್ರಸಿದ್ಧರಾದಂತಹ ಡಾಕ್ಟರ್ ಅರ್ಚಿ ಕ್ಯಾರ್ ಅವರ ಜನ್ಮದಿನದ ನೆನಪಿಗಾಗಿ ಈ ಒಂದು ದಿನವನ್ನು ಆಯ್ಕೆ ಮಾಡಲಾಗಿದೆ. ಜೂನ್ 16ನೇ ತಾರೀಖು ವಿಶ್ವ ಸಮುದ್ರ ಆಮೆಗಳ ದಿನ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಸಮಯ 8:53:26. ದಿನ ವಿಶೇಷತೆಗಳ ಕಡೆ ನಾವು ನೋಡ್ತಾ ಇದ್ದೀವಿ. ಈ ದಿನ ನಮ್ಮ ಕನ್ನಡ ನಾಡಿನ ಪ್ರಸಿದ್ಧ ರಂಗಕರ್ಮಿ, ಚಲನಚಿತ್ರ ನಟ, ನಿರ್ದೇಶಕ ಸಿ ಆರ್ ಸಿಂಹ ಅವರ ಜನ್ಮದಿನ. 1942 June 16 ಅವರು ಜನಿಸಿದ್ದು. ಹಲವಾರು ನಾಟಕಗಳಲ್ಲಿ ಅವರು ನಟಿಸ್ತಾರೆ. ಮುಂದೆ ನಟರಂಗ ಅನ್ನುವಂತಹ ತಮ್ಮದೇ ಒಂದು ಸ್ವಂತ ರಂಗತಂಡವನ್ನು ಸ್ಥಾಪಿಸಿಕೊಂಡು ಕಾಕನಕೋಟೆ, ತುಘಲಕ್, ಸಂಕ್ರಾಂತಿಯಂತಹ ಹಲವಾರು ಯಶಸ್ವಿ ನಾಟಕಗಳನ್ನು ಅವರು ನೀಡ್ತಾರೆ. ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ ಸಿ ಆರ್ ಸಿಂಹ ಅವರು.

ನಟ ಸಿಆರ್ ಸಿಂಹ ಅವರ ನೆನಪಿನಲ್ಲಿ ಅವರದೇ ಅಭಿನಯದ ಒಂದು ಚಿತ್ರ ಸಿಂಹಾಸನ ಚಿತ್ರದ ಗೀತೆ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇರುವಂತಹ ಈ ಗೀತೆಯನ್ನು ಕೆ ಎಸ್ ನಿಸಾರ್ ಅಹಮದ್ ಅವರು ರಚಿಸಿದ್ದಾರೆ. ಅಶ್ವಥ್ ವೈದಿಯವರ ಸಂಗೀತ ಇದೆ. ಕಸ್ತೂರಿ ಶಂಕರ್ ಅವರು ಕೂಡ ದನಿಗೂಡಿಸಿದ್ದಾರೆ ಈ ಒಂದು ಹಾಡಿನಲ್ಲಿ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇದುವರೆಗೂ ಕೇಳಿದ್ರಿ. ಕನ್ನಡ ರತ್ನ ಭಂಡಾರದೊಂದಿಗೆ ಪ್ರಾರಂಭವಾದಂತಹ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ಕೇಳಿದ್ರಿ, ಚಿತ್ರಗೀತೆಗಳನ್ನು ಕೇಳಿದ್ರಿ, ಹಾಗೆ ದಿನ ವಿಶೇಷತೆಗಳು ಕೂಡ ಮುಡಿವಂತು. ಈ ದಿನ ನಮ್ಮ ಕನ್ನಡದ ಪ್ರಸಿದ್ಧ ರಂಗಕರ್ಮಿ ನಟ ನಿರ್ದೇಶಕ ಸಿ ಆರ್ ಸಿಂಹ ಅವರು ಹುಟ್ಟಿದಂತಹ ದಿನ. ಅವರ ನೆನಪಿನಲ್ಲಿ ಅವರ ಅಭಿನಯದ ಹಾಗೆ ನಿರ್ದೇಶನವಿದ್ದಂತಹ ಗೀತೆಯನ್ನು ಈಗಷ್ಟೇ ನೀವು ಆಲಿಸಿದ್ರಿ. ಈ ಒಂದು ಗೀತೆಯೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

9:45 ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ ಕಾರ್ಯಕ್ರಮ ಇಂದಿನ ವಿಶೇಷ.

ಹೌದು, ಜಲಲ ಜಲಲ ಜಲಧಾರೆ, ಮುಂಗಾರು ಬೇರೆ ಪ್ರಾರಂಭ ಆಗಿದೆ. ಎಲ್ಲ ನದಿಗಳು ಕೂಡ ಮೈ ತುಂಬಿಕೊಂಡು ಮನಮೋಹಕವಾಗಿ ಹರಿಯತ್ತೆ, ಜಲಧಾರೆ ಸೃಷ್ಟಿಸುತ್ತೆ. ಹೌದು, ಜಲಪಾತಗಳನ್ನು ನೋಡೋದಕ್ಕೆ ಸುಸಮಯ ಅಂತ ಹೇಳಿದ್ರೆ ಈ ಮಳೆಗಾಲ. ಎಲ್ಲ ನದಿಗಳು ಮೈ ತುಂಬಿ ಹರಿಯುವಂಥದ್ದು, ಎತ್ತರದ ಪ್ರದೇಶದಿಂದ ಧುಮುಕುವಂಥದ್ದು

ಕಣ್ಣಿಗೆ ಹಬ್ಬ. ಇನ್ನು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷ ಏನು ಅಂತ ಹೇಳಿದ್ರೆ, ಜೂನ್ 16ನೇ ತಾರೀಖನ್ನು ವಿಶ್ವಾದ್ಯಂತ ವಿಶ್ವ ಜಲಪಾತಗಳ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ದಿನ, ಜಲಪಾತಗಳಿಗೂ ಕೂಡ ಒಂದು ದಿನ. ನಿಸರ್ಗ ಸೌಂದರ್ಯವನ್ನು ಇಮ್ಮಡಿಗೊಳಿಸೋದ್ರಲ್ಲಿ ಈ ಜಲಪಾತಗಳ ಒಂದು ಕೊಡುಗೆ ಕೂಡ ತುಂಬಾ ಇದೆ. ಯಾಕಂತ ಹೇಳಿದ್ರೆ ಆ ಒಂದು ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲ ಈ ಪರಿಸರ ಪ್ರೇಮಿಗಳಿರಬಹುದು, ಹಾಗೆ ನೇಚರನ್ನು ಇಷ್ಟಪಡುವಂಥವರು ಎಲ್ಲರೂ ಕೂಡ ದೌಡಾಯಿಸ್ತಾರೆ ಆ ಜಲಪಾತಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ. ಹಾಗೆಯೇ ಯಾಕೆ ಜಲಪಾತಗಳ ದಿನವನ್ನು ಆಚರಣೆ ಮಾಡ್ತಾರೆ, ಈ ಆಚರಣೆಯ ಹಿಂದಿನ ಉದ್ದೇಶ ಏನು, ಈ ಎಲ್ಲವುಗಳ ಬಗ್ಗೆ ಮಾತನಾಡ್ತಾ ಚಂದದ ಜಲಧಾರೆಯ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಸಾಗೋಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಈಗ ನೀವು ಕೇಳಿದ್ದು ವಾಲ್ಮೀಕಿ ಚಿತ್ರದ ಹಾಡಾಗಿತ್ತು. ಮೊದಲಿಗೆ ಜಲಲ ಜಲಲ ಜಲಧಾರೆ ಅನ್ನುವಂತಹ ಈ ಚಂದದ ಗೀತೆಯನ್ನು ಹಾಡಿದಂತಹ ಗಾಯಕಿ ಪಿ ಸುಶೀಲಾ ಅವರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ರಚನೆ ಇತ್ತು. ಘಂಟಸಾಲ ಅವರ ಸ್ವರ ಸಂಯೋಜನೆ ಈ ಹಾಡಿಗಿತ್ತು. ಈ ಗೀತೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿದೆ. ಊರ್ವಶಿ ಚಿತ್ರದ್ದು. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಜೂನ್ 16ನೇ ತಾರೀಖು ಈ ದಿನ ವಿಶ್ವ ಜಲಪಾತಗಳ ದಿನ. ಇನ್ನು ಜಲಪಾತಗಳು ಅಂದರೆ ಪ್ರವಾಸಿ ತಾಣಗಳು ಅಂತ ಹೇಳಿ ಸುಪ್ರಸಿದ್ಧ ಜಲಪಾತಗಳನ್ನೆಲ್ಲ ನಾವು ಅದರ ಬಗ್ಗೆ ಕೇಳಿದ್ದೀವಿ, ಹಾಗೆ ಕಂಡಿದ್ದೀವಿ ಕೂಡ. ನಮ್ಮ ಸುತ್ತಮುತ್ತಲೂ ಇರುವಂತಹ ಉತ್ತಮ ಜಲಪಾತಗಳ ಭೇಟಿ ಖಂಡಿತವಾಗಿಯೂ ನಮ್ಮಿಂದ ಆಗೇ ಆಗತ್ತೆ ಈ ಒಂದು ಸಮಯದಲ್ಲಿ. ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ವಿಶ್ವ ಪ್ರಸಿದ್ಧ ಜಲಪಾತ ಇರೋದು ನಮ್ಮ ಕನ್ನಡಿಗರೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಅದರ ಬಗ್ಗೆ ಕೂಡ ಮಾತು ಸಾಗತ್ತೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ಇನ್ನು ಜಲಪಾತಗಳು ಅಂತ ಹೇಳಿದ್ರೆ ಪ್ರಕೃತಿಯ ಒಂದು ವಿಸ್ಮಯ, ಹಾಗೆ ಒಂದು ಕಣ್ಣಿಗೆ ಹಬ್ಬವನ್ನು ತರುವಂಥದ್ದು ಅನ್ನುವಂಥದ್ದೆಲ್ಲ ನಮಗೆ ತಿಳಿದುಕೊಂಡಿರುವಂತಹ, ನಾವೆಲ್ಲರೂ ಕೂಡ ತಿಳಿದುಕೊಂಡಿರುವಂತಹ ವಿಷಯ. ಆದರೆ ಮತ್ತು ಕೂಡ ಕೆಲವೊಂದು ವಿಷಯಗಳು ಇದೆ. ಏನು ಅಂತ ಹೇಳಿದ್ರೆ, ಜಲಪಾತಗಳು ಇವೆಯಲ್ಲ, ಅವು ಸ್ಥಳೀಯ ಜೈವ ವೈವಿಧ್ಯತೆಯನ್ನು ಪೋಷಿಸುವಂಥದ್ದು, ಹಾಗೆಯೇ ಸುತ್ತಮುತ್ತಲಿನ ಸಮುದಾಯಗಳ ಜೀವನೋಪಾಯಕ್ಕೆ ಆಧಾರವಾಗಿರುವಂಥದ್ದು ಅಂತ ಹೇಳಿ ಹೇಳಲಾಗತ್ತೆ. ಹೌದು, ಈ ಬೆಳಗ್ಗೆ ದೇವಾಲಯಗಳು ಹೇಗೆ ಆರ್ಥಿಕತೆಯನ್ನು ಹೆಚ್ಚಿಸುತ್ತೆ ಅನ್ನೋದರ ಕುರಿತಾಗಿ ತಿಳ್ಕೊಂಡಿದ್ವಿ. ನೋಡಿ, ಜಲಪಾತಗಳು ಉತ್ತಮ ಜಲಪಾತಗಳು ಅಂತ ಹೇಳಿದ್ರೆ ಪ್ರವಾಸಿ ತಾಣ ಕೂಡ ಆಗಿರುತ್ತೆ. ಅಲ್ಲಿಗೆ ನೋಡೋದಕ್ಕೆ ಹೋಗೋರ ಅಂದರೆ ಪ್ರವಾಸಿಗರ ಒಂದು ದೆಸೆಯಿಂದ ಸುತ್ತಮುತ್ತಲಿನ ಒಂದು ಟೂರಿಸಮ್ ಇಂಪ್ರೂವ್ ಆಗುತ್ತೆ, ಅಲ್ಲಿನ ಜನರ ಆರ್ಥಿಕತೆ ಕೂಡ ಉತ್ತಮಗೊಳ್ಳುತ್ತೆ ಇದರಿಂದ ಅಂತ ಹೇಳಿ ಹೇಳಲಾಗತ್ತೆ. ಹಾಗೆಯೇ ಜಲಪಾತಗಳು ನೀರನ್ನು ಶುದ್ಧೀಕರಿಸುವಲ್ಲಿ ಕೂಡ ಸಹಾಯವನ್ನು ಮಾಡುತ್ತಂತೆ. ಜೊತೆಗೆ ಜಲಚರಗಳಿಗೆ ಆವಾಸ ಸ್ಥಾನವನ್ನು ಕಲ್ಪಿಸಿಕೊಡುವಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಹವಾಮಾನದ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾವಂತೆ ಜಲಪಾತಗಳು. ಎಷ್ಟೊಂದು ವಿಷಯಗಳಿದೆ ಅಲ್ವಾ ಜಲಪಾತಗಳ ಕುರಿತಾಗಿ. ಮತ್ತೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಗೀತೆಗಳೊಂದಿಗೆ ಸಾಗೋಣ. ಹೌದು, ಜಲಲ ಜಲಲ ಜಲಧಾರೆ ಹರಿತಾ ಇದೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಮುಂದೆ ಹರಿಯುವಂಥದ್ದು ಪ್ರೇಮದ ಗಂಗೆ.

0: ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
0: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 9:21:53 ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷ ವಿಶ್ವ ಜಲಪಾತಗಳ ದಿನದ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ಜಲಪಾತಗಳ ಸಂರಕ್ಷಣೆ ಮಾಡೋದು, ಹಾಗೆ ಜಲಪಾತಗಳು ಅಂತ ಹೇಳಿದ್ರೇ ಸೌಂದರ್ಯ ಅಲ್ವಾ, ಆ ಸೌಂದರ್ಯವನ್ನು ಹಾಡಿ ಹೊಗಳೋದು ಈ ದಿನದ ಉದ್ದೇಶ ಅಂತೆ. ಇನ್ನು ಕವಿಗಳ ದೃಷ್ಟಿಯಲ್ಲಂತೂ ದೇವಗಂಗೆ ಭೂಮಿಗೆ ಇಳಿಯುವ ಪರಿಯೇ ಜಲಪಾತಗಳು ಧುಮ್ಮಿಕ್ಕೋದು ಅಂತ ಹೇಳಬಹುದು. ಪ್ರವಾಸಿಗಳ ಪಾಲಿಗೆ ಜಲಪಾತಗಳು ಅಂತ ಹೇಳಿದ್ರೆ ಸೌಂದರ್ಯ, ಆದರೆ ಇನ್ನು ಚಾರಣಿಗರ ಪಾಲಿಗೆ ಜಲಪಾತಗಳು ಅಂತ ಹೇಳಿದ್ರೆ ಅದೊಂದು ಸಾಹಸ. ಇಷ್ಟೊಂದು ಜಲಪಾತಗಳು ಇವೆ, ವಿಶ್ವವಿಖ್ಯಾತ ಜಲಪಾತಗಳು ಬಹಳಷ್ಟು ಇವೆ. ಹಾಗೆಯೇ ಇನ್ನು ಚಿಕ್ಕ ಪುಟ್ಟ ಜಲಪಾತಗಳಿಗಂತೂ ಲೆಕ್ಕವೇ ಇಲ್ಲ. ಹೌದು, ಎಲ್ಲಿ ಅಂತ ಹೇಳ್ತೀರಾ? ಘಟ್ಟ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಸಂಚಾರ ಮಾಡ್ತಾ ಇದ್ರೆ ರಸ್ತೆ ಬದಿಗಳಲ್ಲೇ ಬೆಟ್ಟದ ಮೇಲಿಂದ ಝರಿ ಝರಿಯಾಗಿ ಧುಮ್ಮಿಕ್ಕಿ ಹರಿಯುವ ಪುಟ್ಟ ಪುಟ್ಟ ಜಲಪಾತಗಳನ್ನು ನಾವು ನೋಡಿ ಕಣ್ತುಂಬಿಕೊಳ್ಳಬಹುದು. ತುಂಬ ದೂರಕ್ಕೇನು ಹೋಗಬೇಕಾಗಿಲ್ಲ, ನಮ್ಮ ಪಶ್ಚಿಮ ಘಟ್ಟಗಳಿಗೆ ಹೋದರೆ ಸಾಕು, ಇಂತಹ ಅದ್ಭುತ ದೃಶ್ಯ ವೈಭವವನ್ನು ನಾವು ಕಣ್ತುಂಬಿಕೊಳ್ಳಬಹುದು ಈ ಮಳೆಗಾಲದಲ್ಲಿ. ಇನ್ನು ವಿಶ್ವ ಜಲಪಾತಗಳ ದಿನ, ಹಾಗಾಗಿ ಅತಿ ಜಲಪಾತ ಅಂತ ಹೇಳಿದ್ರೆ ಎತ್ತರದ ಪ್ರದೇಶದಿಂದ ನೀರು ಕೆಳಕ್ಕೆ ಧುಮುಕೋದು. ಅತಿ ಎತ್ತರದ ಪ್ರದೇಶದಿಂದ ಕೆಳಕ್ಕೆ ನೀರು ಧುಮುಕುವಂತಹ ಒಂದು ವಿಶ್ವ ಪ್ರಸಿದ್ಧ ಜಲಪಾತ, ವಿಶ್ವದ ಅತಿ ಎತ್ತರದ ಜಲಪಾತ ಅಂತ ಕೂಡ ಹೆಸರಾಗಿರುವಂಥದ್ದು ಅಂತ ಹೇಳಿದ್ರೆ ವೆನೆಜುವೆಲಾ ದೇಶದಲ್ಲಿ ಇರುವಂತಹ ಏಂಜಲ್ಸ್ ಜಲಪಾತ ಅಂತ ಹೇಳಿ. ಈ ಒಂದು ಜಲಪಾತ ವೆನೆಜುವೆಲಾದ ಕ್ಯಾನೈಮಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೆ. ಈ ಜಲಪಾತ ಬರೋಬ್ಬರಿ 676 ಮೀಟರ್, ಅಂದರೆ 3212 ಅಡಿ ಎತ್ತರದಿಂದ ಧುಮುಕುತ್ತಂತೆ. ಅಬ್ಬಾ, ನೆನೆಸ್ಕೊಂಡ್ರೇ ಮೈ ಜುಮ್ ಅಂತ ಅನಿಸುತ್ತೆ ಅಲ್ವಾ? ಅಷ್ಟು ಎತ್ತರದಿಂದ ಕೆಳಕ್ಕೆ ನೀರು ಬಿದ್ದಾಗ ಹೇಗಿರುತ್ತೆ, ಆ ದೃಶ್ಯ ಹೇಗಿರಬಹುದು ಅಲ್ವಾ? ಇನ್ನು ಮತ್ತೊಂದು ಜಲಪಾತ, ವಿಶ್ವ ಪ್ರಸಿದ್ಧ ಜಲಪಾತ ಅಂತ ಹೇಳಿದ್ರೆ ಆಫ್ರಿಕಾದ ಜಾಂಬಿಯಾ ಮತ್ತು ಜಿಂಬಾಬ್ವೆ ಗಡಿಯಲ್ಲಿ ಇರುವಂತಹ ಜಲಪಾತ ವಿಕ್ಟೋರಿಯಾ ಜಲಪಾತ ಅಂತ ಹೇಳಿ ಇದನ್ನು ಜಗತ್ತಿನ ಅತಿ ದೊಡ್ಡ ಜಲಪಾತ ಅಂತ ಹೇಳಲಾಗುತ್ತೆ. ಈ ಒಂದು ಶ್ರೇಯ ಸಲ್ಲೋದು ವಿಕ್ಟೋರಿಯಾ ಜಲಪಾತಕ್ಕೆ. ಹಾಗೆ ಮತ್ತೊಂದು ವಿಶ್ವ ಪ್ರಸಿದ್ಧ ಜಲಪಾತ, ಹಾಗೆ ಹಲವಾರು ಜನ ಜೀವನದಲ್ಲಿ ಒಮ್ಮೆಯಾದರೂ ನಾವು ಇದನ್ನು ನೋಡಬೇಕು ಅಂತ ಹೇಳಿ ಆಸೆ ಪಡುವಂಥದ್ದು ಯಾವುದು ಅಂತ ಹೇಳಿದ್ರೆ ನಯಾಗರ ಜಲಪಾತ. ಅಮೆರಿಕ ಮತ್ತು ಕೆನಡಾ ಗಡಿಯಲ್ಲಿ ಇರುವಂತಹ ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ಸುಂದರವಾದಂತಹ ಜಲಪಾತ ಈ ಜಲಪಾತ. ಈ ಒಂದು ಜಲಪಾತ ಹೆಸರಾಗಿರೋದು ಅಂತ ಹೇಳಿದ್ರೆ ಅಗಲಕ್ಕೆ. ಅಪಾರ ನೀರಿನ ಪ್ರಮಾಣ ಈ ಒಂದು ಜಲಪಾತದಲ್ಲಿ ಇದೆ. ಹಾಗೆಯೇ ಅತ್ಯಂತ ಅಗಲವಾದಂತಹ ಜಾಗದಿಂದ ನೀರು ಧಾರೆ ಧಾರೆಯಾಗಿ ಧುಮ್ಮಿಕ್ಕುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಹೌದು ನಯಾಗರ ಜಲಪಾತ. ಮತ್ತೊಂದು ಇಗುವಾಜು ಜಲಪಾತ ಅಂತ ಹೇಳಿ ಬ್ರೆಜಿಲ್ ಮತ್ತು ಅರ್ಜೆಂಟೀನಾ ಗಡಿಯಲ್ಲಿ ಇರುವಂತಹ ಈ ಜಲಪಾತ ಸುಮಾರು 275 ಸಣ್ಣ ಮತ್ತು ದೊಡ್ಡ ಜಲಪಾತಗಳ ಒಂದು ಅದ್ಭುತ ಸಮೂಹ. ನಾವೆಲ್ಲ ಸಾಮಾನ್ಯವಾಗಿ ನೋಡೋದು 1-2 ಜಲಪಾತಗಳನ್ನು, ಆದರೆ ಇಲ್ಲಿ ಜಲಪಾತಗಳ ಸಮೂಹವೇ ಇದೆಯಂತೆ. 275 ಸಣ್ಣ ಮತ್ತು ದೊಡ್ಡ ಜಲಪಾತಗಳ ಒಂದು ಸಮೂಹ ಇರೋದು ಇಗುವಾಜು ಜಲಪಾತದಲ್ಲಿ. ಜೂನ್ 16ನೇ ತಾರೀಖು ವಿಶ್ವ ಜಲಪಾತಗಳ

0: 9:31 ಸಮಯ ಇದು. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
0: ಜಲಪಾತಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ವಿಶ್ವ ಪ್ರಸಿದ್ಧ ಜಲಪಾತಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ದಿನದ ವಿಶೇಷ ವಿಶ್ವ ಜಲಪಾತಗಳ ದಿನ. ಇನ್ನು ನಮ್ಮ ದೇಶದ ಅತಿ ಎತ್ತರದ ಜಲಪಾತ ಅಂತ ಹೇಳಿದ್ರೆ

ನಮ್ಮ ಕರ್ನಾಟಕದಲ್ಲಿಯೇ ಇರುವಂತಹ, ಹೌದು, ಜೋಗ ಖಂಡಿತವಾಗಿಯೂ ಅಲ್ಲ, ಕುಂಚಿಕಲ್ ಜಲಪಾತ ಅಂತ ಹೇಳಿ. ಇದು ಶಿವಮೊಗ್ಗ ಜಿಲ್ಲೆಯ ಯಡೂರು ಮಸ್ತಿಕಟ್ಟೆ ಬಳಿಯ ನಿಡಗೋಡು ಅನ್ನುವಂತಹ ಗ್ರಾಮದಲ್ಲಿ ಇರುವಂತಹ ಒಂದು ಜಲಪಾತ. ಮಳೆಗಾಲದಲ್ಲಿ ಮಾತ್ರವೇ ಸೃಷ್ಟಿಯಾಗುವಂತಹ ಜಲಪಾತ ಇದು. ಹಾಗೆಯೇ ಈ ಒಂದು ಜಲಪಾತ ನಿರ್ಬಂಧಿತ ಪ್ರದೇಶದಲ್ಲಿ ಇರೋದರಿಂದ ಪ್ರವಾಸಿಗರು ಅಷ್ಟಾಗಿ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲೇ ಪಾಸನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಜೊತೆಗೆ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿರೋದ್ರಿಂದ ಈ ಜಲಪಾತಕ್ಕೆ ನೀರಿನ ಹರಿವು ಕಡಿಮೆ ಆಗಿದೆ. ಹಾಗಾಗಿಯೇ ಮಳೆಗಾಲದಲ್ಲಿ ಮಾತ್ರವೇ ಈ ಒಂದು ಜಲಪಾತವನ್ನು ನೋಡಬಹುದು. ಹಾಗೆಯೇ ಈ ಜಲಪಾತ ಧುಮುಕೋದು ಎಷ್ಟು ಎತ್ತರದಿಂದ ಗೊತ್ತಾ? 455 meters ಎತ್ತರದಿಂದ ಧುಮ್ಮಿಕ್ಕುವಂತಹ ಜಲಪಾತ ಕುಂಚಿಕಲ್ ಜಲಪಾತ ನಮ್ಮ ಭಾರತದ ಅತಿ ಎತ್ತರದ ಜಲಪಾತ. ಜಲಪಾತಗಳ ಬಗ್ಗೆ ಮಾತನಾಡ್ತಾ ಇದ್ರೆ ಅಬ್ಬ ಹೇಳೋದಕ್ಕೆ ಪದಗಳೇ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ, ಆ ಜಲಪಾತದ ನೀರು ಹಾಲ್ ಝರಿಯ ಹಾಗೆ ಸ್ಟೆಪ್ ಬೈ ಸ್ಟೆಪ್ಪು ಧುಮ್ಮಿಕ್ತಾ ಹರಿಯುತ್ತೆ. ಇನ್ನು ಕೆಲವೊಂದು ಜಲಪಾತಗಳು ಪ್ರವಾಸಿಗರಿಗೆ ಒಂದು ರೀತಿ ಆಹ್ಲಾದವನ್ನು ನೀಡುವಂಥದ್ದು. ಯಾಕಂತ ಹೇಳಿದ್ರೆ ಆ ಜಲಪಾತದ ಒಂದು ಬುಡಕ್ಕೆ ನಾವು ಹೋಗಬಹುದು, ಅಂದರೆ ಬೀಳುವಂತಹ ಸ್ಥಳ ಏನಿದೆ ಆ ಸ್ಥಳದಲ್ಲಿ ನಾವು ಕೂಡ ತಲುಪುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗೆ ಅದಕ್ಕೆ ಒಂದು ಏನು ವ್ಯವಸ್ಥೆ ಕೂಡ ಇರುತ್ತೆ. ಅಲ್ಲಿ ಹೋದಾಗ ನಿಂತಾಗ ಆ ಮೇಲಿನಿಂದ ಹರಿಯುವಂತಹ ಬೀಳುವಂತಹ ನದಿ ಆ ನೀರಿನ ಸಿಂಚನ ಇರುತ್ತಲ್ಲ, ಆಹಾ, ಅಷ್ಟೊಂದು ಕೆಳಕ್ಕೆ. ಸಾಮಾನ್ಯವಾಗಿ ನಾವು ಜಲಪಾತದ ಒಂದು ಬುಡವನ್ನು ತಲುಪಬೇಕು ಅಂತ ಹೇಳಿದ್ರೆ ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕಾಗತ್ತೆ. ಹಾಗೆ ಜಲಪಾತವನ್ನು ಸಾಮಾನ್ಯವಾಗಿ ಯಾವುದೇ ಜಲಪಾತ ಆದರೂ ಕೂಡ ಅದರ ಬಳಿ ಹೋಗಬೇಕು ಅಂತ ಹೇಳಿದ್ರೆ ನಾವು ಮೆಟ್ಟಿಲುಗಳನ್ನು ಏರಿ ಹೋಗಬೇಕು, ಇಲ್ಲಾಂದರೆ ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕು, ಕೊರಕಲುಗಳಲ್ಲಿ ನಡೆದುಕೊಂಡು ಹೋಗಬೇಕು. ಆಗ ಮಾತ್ರ ನಾವು ಜಲಪಾತವನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೆಲ್ಲ ಶ್ರಮ ವಹಿಸಿ ನಾವು ಹೋದಾಗ ಅಲ್ಲಿ ನಿಂತಾಗ ಆ ನೀರಿನ ಸಿಂಚನ ಆಗುತ್ತಲ್ಲ ನಮಗೆ, ಆಹಾ, ಎಷ್ಟು ಆಹ್ಲಾದವನ್ನು ನೀಡುತ್ತೆ ಅಂತ ಹೇಳಿದ್ರೆ ಅದರ ಒಂದು ಖುಷಿಯನ್ನು ಅನುಭವಿಸ್ದವ್ರಿಗೆ ಹೇಳೋದಕ್ಕೆ ಸಾಧ್ಯ. ಜೊತೆಗೆ ಎಷ್ಟೋ ಸಾರಿ ಆ ನೀರು ಬೀಳುವಂತಹ ಒಂದು ಶಕ್ತಿ ಏನಿರುತ್ತೆ, ಫೋರ್ಸ್ ಏನಿರುತ್ತೆ, ಅದರಿಂದ ಆ ಸ್ಥಳದಲ್ಲಿ ಪುಟ್ಟದಾಗಿ ಒಂದು ಕಾಮನ ಬಿಲ್ಲಿನ ನಿರ್ಮಾಣ ಕೂಡ ಆಗಿರುತ್ತೆ. ಅಂದರೆ ಸೂರ್ಯನ ಬೆಳಕಿಗೆ ಪ್ರತಿಫಲನವನ್ನು ಮಾಡಿ ಆ ಸಮಯದಲ್ಲಿ ಒಂದು ಚಿಕ್ಕದಾದಂತಹ ಕಾಮನ ಬಿಲ್ಲು ಕೂಡ ನಿರ್ಮಾಣ ಆಗಿರುತ್ತೆ. ಅಂತಹ ಅನುಭವಗಳು ನಿಮಗೂ ಕೂಡ ಸಾಕಷ್ಟು ಆಗಿರಬಹುದು. ಬಿಸಿಲು ಹೊತ್ತಿನಲ್ಲಿ ಹೋದಾಗ ಈ ಒಂದು ದೃಶ್ಯವನ್ನು ನಾವು ಕಂಡುಕೊಳ್ಳಬಹುದು. ಅಂದರೆ ಆ ನೀರಿನ ಸಿಂಚನ ನಮ್ಮ ಮುಖಕ್ಕೆ ಹಾಗೆ ನಮ್ಮ ಮೈಗೆಲ್ಲ ಆದಾಗ ಏನೋ ಒಂದು ರೀತಿ ಆನಂದ ಉಂಟಾಗುವಂಥದ್ದು. ಆ ಜಿನುಜಿನುಗುವಂತಹ ನೀರಿನ ಹನಿಯ ಸ್ಪರ್ಶ ನಮಗಾಗತ್ತಲ್ಲ, ಆಹಾ, ಆ ಆನಂದ ಅವರ್ಣನೀಯ. ಅಂತಹ ಒಂದು ಜೇನಿನ ನೀರಿನ ಸಿಂಚನದ ಹಾಡು ಇನ್ನೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕಂಠಿ ಚಿತ್ರದ ಈ ಹಾಡು, ಗುರುಕಿರಣ್ ಅವರ ಸ್ವರಕಲ್ಪನೆ ಇದೆ, ಕವಿರಾಜ್ ಅವರ ಸಾಹಿತ್ಯ ಇದೆ, ಚಿತ್ರ ಅವರು ಕೂಡ ಧ್ವನಿಯನ್ನು ಗುಡಿಸಿದ್ದಾರೆ ಈ ಒಂದು ಹಾಡಿಗೆ.

ಜಲಪಾತಗಳ ಬಗ್ಗೆ ಮಾತನಾಡ್ತಾ ಇದ್ದೀರಾ, ಇನ್ನೂ ಸರಿಯಾದ ವಿಷಯಕ್ಕೆ ನೀವು ಬರಲೇ ಇಲ್ವಲ್ಲ ಅಂತ ಹೇಳಿ ಅನ್ಕೋತಾ ಇದ್ದೀರಾ. ಹೌದು, ಜೋಗದ ಜಲಪಾತದ ಬಗ್ಗೆ ಮಾತಾಡಲೇ ಇಲ್ವಲ್ಲ. ವಿಶ್ವ ಪ್ರಸಿದ್ಧ ಜಲಪಾತ ಇದು, ನಮ್ಮ ಕರ್ನಾಟಕದ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ಅಂತ ಹೇಳಿ ಅಂದ್ಕೊಳ್ತಾ ಇರಬಹುದು. ಈಗ ವಿಷಯಕ್ಕೆ ಬರೋಣ. ನಮ್ಮ ಕವಿಗಳು ಹಿಂದೆನೇ ಹೇಳಿಬಿಟ್ರು, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಒಮ್ಮೆಯಾದರೂ ಜೀವನದಲ್ಲಿ ನೋಡು ನೀನು ಜೋಗದ ಗುಂಡಿ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ, ಕರ್ನಾಟಕದ ಎಲ್ಲ ಜನರು ಕೂಡ ಈ ಒಂದು ವಿಶ್ವ ಪ್ರಸಿದ್ಧ ಜೋಗ ಜಲಪಾತವನ್ನು ಒಮ್ಮೆಯಾದರೂ ತಮ್ಮ ಜೀವನದಲ್ಲಿ ನಾವು ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿರುವಂಥವರು. ಇನ್ನು ಶಾಲಾ ದಿನಗಳಲ್ಲಿ ಅಂತ ಹೇಳಿದ್ರೆ ಪ್ರವಾಸಕ್ಕೆ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಕರ್ಕೊಂಡು ಹೋಗಿ ಜೋಗ ಜಲಪಾತದ ವೀಕ್ಷಣೆಯನ್ನು ಮಾಡಿಸೋದು ಕೂಡ ಉಂಟು. ಜೋಗ ಜಲಪಾತ ಯಾಕೆ ವಿಶ್ವ ಪ್ರಸಿದ್ಧ ಅಂತ ಹೇಳಿ ನೋಡೋದಾದರೆ, ಇಲ್ಲಿ ಜಲಪಾತ ಇದೆಯಲ್ಲ ಜೋಗ ಜಲಪಾತ, ಅದು ಶರಾವತಿ ನದಿಯಿಂದ ಆಗಿರುವಂಥದ್ದು. ಶರಾವತಿ 262 meters ಎತ್ತರದಿಂದ ಭೋರ್ಗರಿತ ಹರಿತಾಳೆ. ಹಾಗೆ ಸುಮ್ಮನೆ ಹರಿಯೋದಿಲ್ಲ, 4 feet ಧುಮುಕ್ತಾಳೆ ಇಲ್ಲಿ. ಹಾಗೆ ಈ ವೈಭವದಿಂದ ಅವ್ಯಾಹತವಾಗಿ ಧುಮುಕುವಂತಹ ಶರಾವತಿ 4 feet ಹರಿಯುವಂಥದ್ದು. ರಾಜ ಈ 4 feet ಕೂಡ ಒಂದೇ ತೆರನಾಗಿ ಧುಮ್ಮಿಕೋದಿಲ್ಲ, ಅವುಗಳಲ್ಲೂ ಕೂಡ ವ್ಯತ್ಯಾಸ ಇದೆ, ಹಾಗೆ ಸ್ಪೆಷಾಲಿಟಿ ಕೂಡ ಇದೆ.

ರಾಜಾರೋರ ರಾಕೆಟ್ ಲೇಡಿ ಅಂತ ಹೇಳಿ. ಆಯ್ತಾ, ರಾಜ ಹೇಗೆ ಹರಿತಾನೆ ಅಂತ ಹೇಳಿದ್ರೆ, ಜೋರಾಗಿ ಆರ್ಭಟ ಮಾಡ್ತಾ ಹಲವಾರಿ ಅವ್ಯಾಹತವಾಗಿ ಧುಮುಕ್ತಾನೆ ಅವನು. ರಾಜ ವೈಭವದಿಂದ ಅವ್ಯಾಹತವಾಗಿ ಅಂದರೆ ಒಂದೇ ಸಮನೆ ಧುಮುಕ್ಬಿಡ್ತಾನೆ ರಾಜ. ಇನ್ನು ರೋರ ಧುಮುಕೋದು ಹೇಗೆ ಅಂತ ಹೇಳಿದ್ರೆ, ಜೋರಾಗಿ ಆರ್ಭಟವನ್ನು ಮಾಡ್ತಾ ಹಲವಾರು ಬಾರಿ ಚಿಮ್ತಾ ಚಿಮ್ತಾ ಧುಮುಕ್ತಾನೆ ರೋರರ್. ರಾಜ ಧುಮುಕೋದು ಹೇಗೆ, ಒಂದೇ ಸಮನೆ ಧುಮುಕ್ಬಿಡ್ತಾನೆ ವೈಭವದಿಂದ. ರೋರರು ಆರ್ಭಟ ಮಾಡ್ತಾ ಹಲವಾರು ಬಾರಿ ಚಿಮ್ತಾ ಚಿಮ್ತಾ ಧುಮುಕ್ತಾನೆ. ಇನ್ನು ಲೇಡಿ ಹೇಗೆ ಧುಮುಕ್ತಾಳೆ ಗೊತ್ತಾ, ಅವಳಿಗೆ ಹೆಸರು ಕೊಟ್ಟಿರೋದು ರಾಣಿ ಅಥವಾ ಲೇಡಿ ಅಂತ ಹೇಳಿ. ಅವಳು ಬಳಗ್ತಾ ಬಳಗ್ತಾ ಜಾರ್ತಾಳಂತೆ. ಹಾಗಾಗಿ ಇವಳಿಗೆ ರಾಣಿ ಅಥವಾ ಲೇಡಿ ಅನ್ನೋ ಹೆಸರನ್ನು ಕೊಟ್ಟಿದೆ. ಇನ್ನು ರೋರರ್ ಹೇಗೆ ಧುಮುಕ್ತಾನೆ ಗೊತ್ತಾ, ರಭಸದಿಂದ ಹಲವಾರು ಬಂಡೆಗಳನ್ನು ಚಿಮ್ತ ನುಗ್ಗಿ ಬರ್ತಾನಂತೆ. ರಾಕೆಟ್ ಹಾಗೆ ನುಗ್ಗಿ ಬರೋದ್ರಿಂದ ಇವನಿಗೆ ರಾಕೆಟ್ ಅಂತ ಹೇಳಿ ಹೆಸರನ್ನು ಕೊಡ್ತಾರೆ. ನೋಡಿ, ನಾಲ್ಕು ಭಾಗಗಳಾಗಿ ಧುಮುಕುವಂತಹ ಶರಾವತಿ ಒಂದೊಂದು ಭಾಗದಲ್ಲಿಯೂ ತನ್ನದೇ ವಿಶೇಷತೆಯಿಂದ ಧುಮುಕಿ ಬೀಳುವಂಥದ್ದು, ಜೋಗದ ಗುಂಡಿಗೆ ಬೀಳುವಂಥದ್ದು. ಈ ಕಾರಣಕ್ಕಾಗಿಯೇ ಜೋಗದ ಜಲಪಾತ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಹಾಗೆಯೇ ಈ ಜಲಪಾತ ಹರಿಯೋದು ಕೂಡ ದಟ್ಟವಾದ ಕಾಡು ಮತ್ತು ಗುಡ್ಡಗಳಿಂದ ಆವೃತವಾದಂತಹ ಸ್ಥಳದಲ್ಲಿ. ಇನ್ನು ಮೋಡಗಳು ಎಲ್ಲಿದೆಯೋ, ನೀರೆಲ್ಲಿದೆಯೋ ಅನ್ನೋ ಹಾಗೆ ಕಾಣುತ್ತೆ ಮಳೆಗಾಲದಲ್ಲಿ. ಆ ಒಂದು ದೃಶ್ಯ ವೈಭವವನ್ನು, ಈ ಒಂದು ಜಲಧಾರೆಯ ದೃಶ್ಯ ವೈಭವವನ್ನು ನಾವು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿದ್ರೆ ಮಳೆಗಾಲ, ಸಕಾಲ ಅಂತ ಹೇಳಿ ಹೇಳಲಾಗತ್ತೆ.

ಈಗ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಈ ಹಾಡನ್ನ ಕೇಳಿಸ್ದೇ ಇರೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಜೀವನ ಚೈತ್ರ ಚಿತ್ರದ ಈ ಒಂದು ಜನಪ್ರಿಯ ಗೀತೆ ಈಗ ನಿಮಗಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಮೂಗೂರು ಮಲ್ಲಪ್ಪ ಅವರ ರಚನೆ ಇದು, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿ ಈ ಹಾಡಿನಲ್ಲಿದೆ.

ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ. ಹೌದಲ್ವಾ, ಖಂಡಿತವಾಗಿಯೂ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ತೀರಾ ಅಲ್ವಾ. ಹೇಗಿದ್ರು ಮಳೆಗಾಲ ಪ್ರಾರಂಭ ಆಗಿದೆ. ಶರಾವತಿಯ ಒಂದು ವೈಭವವನ್ನು ನಾವು ಜೋಗ್ ಫಾಲ್ಸ್ನಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಸಕಾಲವಾದಂತಹ ಸಮಯ. ಆದರೆ ಕೇಳಿದ್ರೆ ಆ ಒಂದು ಮಾಹಿತಿ ಇದೆ, ಶರಾವತಿ ನದಿ ಧುಮ್ಮಿಕ್ಕುವಂತಹ ಈ ಜೋಗ ಜಲಪಾತದ ಒಂದು ವೈಭವವನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಈ ಮಳೆಗಾಲ ಸಕಾಲ. ಆದರೆ ಈ ಸಮಯದಲ್ಲಿ ನಾವು ದೂರದಿಂದ ಈ ಒಂದು ನೀರಿನ ಹಬ್ಬವನ್ನು ಕಣ್ತುಂಬಿಕೊಳ್ಬಹುದು. ನಾವು ಜಲಪಾತದ ಬುಡಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ನೀರಿನ ರಭಸ ಹೆಚ್ಚಾಗಿ ಇರುತ್ತೆ. ಹಾಗೆಯೇ ನಮ್ಮ ಜೋಗ ಜಲಪಾತವನ್ನು ನಮ್ಮ ಕರ್ನಾಟಕದ ನಯಾಗರ ಅಂತ ಹೇಳಲಾಗತ್ತೆ. ಯಾಕಂತ ಹೇಳಿದ್ರೆ ಬಿಡಿ ಬಿಡಿಯಾಗಿ ಧುಮುಕುವಂತಹ ಈ ಜೋಗ ಜಲಪಾತ ಏನಿದೆ, ಮಳೆಗಾಲದಲ್ಲಿ ಈ ರಾಜ ಅರೋರ ರಾಕೆಟ್ ಲೇಡಿ ನಾಲ್ಕು ಸೀಳುಗಳು ಕೂಡ ಒಂದಾಗಿ ಹರಿತಾವೇನೋ ಅನ್ನುವಂತೆ ಭಾಸ ಆಗತ್ತೆ. ನಯಾಗರ ಕೂಡ ಅದು ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿರೋದು ತನ್ನ ಅಗಲಕ್ಕೆ ಅಗಲವಾಗಿ ನೀರು ಎತ್ತರದಿಂದ ಧುಮುಕುವಂಥದ್ದು. ಅದೇ ಒಂದು ದೃಶ್ಯ ವೈಭವ ಇಲ್ಲೂ ಕೂಡ ಉಂಟಾಗತ್ತೆ ಮಳೆಗಾಲದಲ್ಲಿ. ಹಾಗೆ ಮತ್ತೊಂದು ವಿಶೇಷ ನಮ್ಮ ಜೋಗದ ಜಲಪಾತದ್ದು ಅಂತ ಹೇಳಿದ್ರೆ ಇದು ನೇರವಾಗಿ ಮೇಲಿನಿಂದ ಕೆಳಕ್ಕೆ ಬೀಳುವಂಥದ್ದು. ಅಂದರೆ ಮೇಲಿನಿಂದ ನೀರು ಡೈರೆಕ್ಟಾಗಿ ಜೋಗದ ಗುಂಡಿಗೆನೆ ಬೀಳುತ್ತೆ, ನಡುವೆ ಬಂಡೆಗಳ ಮೇಲೆ ಹರಿಯೋದಿಲ್ಲ. ಹಾಗಾಗಿಯೇ ಜೋಗ ಜಲಪಾತದ ಸೌಂದರ್ಯ ವರ್ಣನಾತೀತ.

ಇನ್ನು ಜೋಗದ ಜಲಪಾತವನ್ನ ನೋಡೋದಕ್ಕೆ ಒಳ್ಳೆ ಸಮಯ ಅಂತ ಹೇಳಿ ಚಳಿಗಾಲವನ್ನ ಕೂಡ ಹೇಳ್ತಾರೆ. ಅಂದ್ರೆ ಚಳಿಗಾಲದ ಆರಂಭದ ಸಮಯದಲ್ಲಿ ನಾವು ಹೋದ್ರೆ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ, ಆಗ ನಾವು ನೋಡಬಹುದು. ಜೊತೆಗೆ ಜೋಗದ ಗುಂಡಿಯ ಸಮೀಪಕ್ಕೂ ಕೂಡ ನಾವು ಹೋಗಬಹುದು. ಎರಡನ್ನೂ ನಾವು ಮಾಡಬೇಕು ಅಂತ ಹೇಳಿದ್ರೆ ಚಳಿಗಾಲದ ಆರಂಭದಲ್ಲಿ ಅಂದರೆ ಮಳೆಗಾಲ ಮುಗಿದು ನೀರಿನ ಹರಿವು ಕಡಿಮೆ ಆಗಿರುತ್ತಲ್ಲ, ಆ ಸಮಯದಲ್ಲಿ ಹೋದರೆ ಎರಡನ್ನೂ ಮಾಡಬಹುದು. ಹಾಗೆ ಅಲ್ಲಿ ಹಲವಾರು ಜಲ ಕ್ರೀಡೆಗಳನ್ನು ಕೂಡ ನಡೆಸ್ತಾರಂತೆ. ಹೆಚ್ಚಿನ ಮಾಹಿತಿ ನನ್ನ ಬಳಿ ಇಲ್ಲ. ಆ ಒಂದು ಜಲಕ್ರೀಡೆಯಲ್ಲೂ ಕೂಡ ನಾವು ಪಾಲ್ಗೊಳ್ಳಬಹುದು ಆ ಸಮಯದಲ್ಲಿ, ಅಂದರೆ ಚಳಿಗಾಲದ ಸಮಯದಲ್ಲಿ ಹೋದ್ರೆ ಅಂತ ಹೇಳಿ ಹೇಳಲಾಗುತ್ತೆ.

ಜೋಗದ ಜಲಪಾತ ಅಂತ ಹೇಳಿದ್ರೆ ನಮ್ಮ ಮುಂಗಾರು ಮಳೆಯ ಚಿತ್ರ ಎಲ್ಲರ ಕಣ್ಮುಂದೆ ಬಂದ್ಬಿಡತ್ತೆ. ಜೋಗದ ಜಲಪಾತದ ಒಂದು ಆ ದೃಶ್ಯ ವೈಭವವನ್ನು ಮತ್ತೊಂದು ರೀತಿಯಲ್ಲೇ ಚಿತ್ರೀಕರಣವನ್ನು ಮಾಡಿ ಒಂದು ವಿಶಿಷ್ಟ ಲೋಕಕ್ಕೆ ನೋಡುಗರನ್ನು ಕರೆದುಕೊಂಡು ಹೋದಂತಹ ಒಂದು ಹೆಗ್ಗಳಿಕೆ ಈ ಒಂದು ಚಿತ್ರಕ್ಕೆ ಸಲ್ಲುತ್ತೆ ಅಂತಲೇ ಹೇಳಬಹುದು. ಅಲ್ಲಿಂದ ಒಂದು ರೀತಿ ಜೋಗದ ಜಲಪಾತಕ್ಕೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ತು ಅಂತ ಹೇಳಿ ಹೇಳಬಹುದು. ಹಾಗೆ ಮಳೆಗಾಲದಲ್ಲಿ ನೋಡುವಂತಹ ಜೋಗದ ಜಲಪಾತದ ಸೌಂದರ್ಯ ಒಂದಾದರೆ, ಚಳಿಗಾಲದಲ್ಲಿ ನೋಡುವಂತಹ ಜೋಗದ ಜಲಪಾತ ಹೇಗೆ ಅಂತ ಹೇಳಿದ್ರೆ, ದಟ್ಟ ಮಂಜಿನ ನಡುವೆ ಹಸಿರು ಕಾನನದಲ್ಲಿ ಶರಾವತಿ ಧುಮ್ಮಿಕ್ತಾಳಂತೆ. ಆ ಸೌಂದರ್ಯವೂ ಕೂಡ ಬೇರೆಯದೇ ರೀತಿಯಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ಜೋಗದ ಜಲಪಾತವನ್ನು ಎರಡೂ ಸೀಸನ್ನಲ್ಲಿ, ಅಂದರೆ ನಾವು ಮಳೆಗಾಲದಲ್ಲಿ ಹಾಗೆ ಚಳಿಗಾಲದಲ್ಲಿ ಎರಡೂ ಸೀಸನ್ನಲ್ಲಿ ಎರಡು ರೀತಿಯ ದೃಶ್ಯಗಳನ್ನು ನಾವು ಕಣ್ತುಂಬಿಕೊಳ್ಬಹುದು. ಹಾಗಾಗಿ ಒಂದು ಸಾರಿಯಲ್ಲ, ಎರಡೆರಡು ಸಾರಿ ಜೋಗದ ಜಲಪಾತವನ್ನು ನೋಡೋದಕ್ಕೆ ನಾವು ಹೋಗಬೇಕಾಗತ್ತೆ. ಒಂದು ಮಳೆಗಾಲ, ಹಾಗೆ ಒಂದು ಚಳಿಗಾಲ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನ್ನ ತನಿಖೆಯನ್ನು ಆರಂಭಿಸಿದೆ. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. 1000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026 ಹಿನ್ನೆಲೆಯಲ್ಲಿ ಸುರಕ್ಷತೆ ಮತ್ತು ಅಗತ್ಯ ಸಿದ್ಧತೆಗಳ ಕುರಿತು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ವಿಧಾನಸೌಧದಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಅಂಗವಾಗಿ ಕೆಂಪೇಗೌಡ ಜಯಂತಿ ಆಚರಿಸುವ ಸಂಬಂಧ ಇಂದು ಮಧ್ಯಾಹ್ನ ಪೂರ್ವಭಾವಿ ಸಭೆ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಒಟ್ಟು ಮೀಸಲು ಪ್ರಮಾಣವನ್ನು 50%-56% ಹೆಚ್ಚಳ ಕುರಿತ ಮೇಲ್ಮನವಿಗಳ ವಿಚಾರಣೆಯನ್ನು ಹೈಕೋರ್ಟ್ ಇದೇ 23ಕ್ಕೆ ನಿಗದಿಪಡಿಸಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಇ ಖಾತಾ ತಿದ್ದುಪಡಿಯ ಜವಾಬ್ದಾರಿಯನ್ನು ಉಪ ಆಯುಕ್ತರಿಗೆ ನೀಡಬೇಕು ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸೈಬರ್ ಅಪರಾಧ ಆರೋಪ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಸೂಚಿಸಿದ ವಿವಾದಿತ ನಿರ್ದಿಷ್ಟ ಮೊತ್ತವನ್ನು ಮಾತ್ರ ತಡೆಹಿಡಿಯಬೇಕು, ಉಳಿದ ಹಣ ಬಳಸಲು ಅವಕಾಶ ನೀಡಬೇಕು ಎಂದು ಹೈಕೋರ್ಟ್ ಬ್ಯಾಂಕಿಗೆ ನಿರ್ದೇಶನ ನೀಡಿದೆ. ಅಖಿಲ ಭಾರತ ಟೆನಿಸ್ ಸಂಸ್ಥೆ ಮುಂಬರುವ ಏಷ್ಯನ್ ಗೇಮ್ಸ್ಗೆ 6 ಸದಸ್ಯರ ಪುರುಷರ ಮತ್ತು ಮಹಿಳಾ ತಂಡವನ್ನು ಘೋಷಿಸಿದೆ. ಭಾರತದ ಅಗ್ರಶ್ರೇಯಾಂಕದ ಸಿಂಗಲ್ಸ್ ಆಟಗಾರರಾದ ಸುಮಿತ್ ನಗಲ್ ಮತ್ತು ಸಹಜ ಯಮಲಾಪಾದಲ್ಲಿ ತಂಡದ ನೇತೃತ್ವ ವಹಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ.

ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

10:05:41. ಇನ್ನೀಗ ಮುಡಿ ಬರುತ್ತೆ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಹೌದು ಕೇಳುಗರೆಲ್ಲರೂ, ಚಂದದ ಹಳೆಯ ಗೀತೆಗಳಿಗಾಗಿ ಕಾಯುವಂತಹ ಕಾರ್ಯಕ್ರಮ ಇದು. ಹೌದು, ಪ್ರೀತಿಯಿಂದ ಕಾಯ್ತಾ ಇರ್ತೀರಿ. ಹಾಗಾಗಿ ಚಂದದ ಗೀತೆಗಳ ಒಂದು ಪ್ಲೇಲಿಸ್ಟ್ ನಿಮಗಾಗಿ ರೆಡಿಯಾಗುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ನಿಮ್ಮೆಲ್ಲರ ಮೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ಧ್ವನಿಯಲ್ಲಿ ಒಂದು ಚಂದದ ಗೀತೆ ಮೂಡಿಬಂತು. ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ಕಾರ್ಯಕ್ರಮದ ಆರಂಭದ ಗೀತೆಯಾಗಿ ಜಿ ಉದಯಶಂಕರ್ ಅವರ ಚಂದದ ಸಾಹಿತ್ಯ ಉರಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಸಮಯ 10:59 ಸೆಕೆಂಡುಗಳು. ಮುಂದಿನ ಗೀತೆ ಮೂಡಿಬರುತ್ತೆ. ಜೇನುಗೂಡು ಚಿತ್ರದಿಂದ ಬಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಈ ಹಾಡು ಇದೆ. ಕೂರ ಸೀತಾರಾಮ ಶಾಸ್ತ್ರಿಯವರ ರಚನೆಗೆ ಎ ಕೃಷ್ಣಮೂರ್ತಿಯವರ ಸ್ವರ ಸಂಯೋಜನೆ ಇದೆ. ಯಾವ ಹಾಡು ಅಂತೀರಾ? ಜೇನಿರುಳು ಜೊತೆಗೂಡಿರಲು ಬೇಕೇನು. ಎಷ್ಟೋ ಚೆಂದವಾಗಿದೆ ಅಲ್ವಾ ಆ ಜೇನನ್ನು ಸವಿದಂತಹ ಸವಿ ಈ ಗೀತೆನ ಕೇಳಿದಾಗ ಆಗತ್ತೆ. ಈ ಒಂದು ಗೀತೆ ಈಗ ನಿಮಗಾಗಿ. ಹಾಗೆಯೇ ಆತ್ಮೀಯ ಕೆಳಗರೆ ಕಾರ್ಯಕ್ರಮವನ್ನು ಆಸ್ಥೆಯಿಂದ ಕೇಳ್ತಾ ಇರ್ತೀರಿ ನೀವು. ಈಗ ಪ್ರಸಾರ ಆಗ್ತಿರುವಂತಹ ಹಾಡುಗಳಲ್ಲಿ ಒಂದು ವಿಶೇಷತೆ ಇದೆ, ಸಾಮ್ಯತೆ ಇದೆ. ಏನು ಅಂತ ಹೇಳಿ ನೀವು ಕಂಡುಹಿಡಿಬೇಕು. ಹೌದು, ಖಂಡಿತವಾಗಿಯೂ ಬರೀ ಗೀತೆಗಳನ್ನು ಕೇಳಿದ್ರೆ ನೀವು ಏನು ವಿಶೇಷ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಗೀತೆಗಳನ್ನು ನೀವು ನೋಡಿದಂತಹ ನೆನಪು ನಿಮಗೆ ಇದ್ದರೆ ಆ ಗೀತೆಯ ಚಿತ್ರೀಕರಣವನ್ನು, ಆ ಚಿತ್ರೀಕರಣ ಮಾಡಲಾದಂತಹ ಸ್ಥಳವನ್ನು ಒಮ್ಮೆ ನೀವು ಕಣ್ಣ ಮುಂದೆ ತಂದ್ಕೊಳ್ಳಿ, ಮನಸ್ಸಿಗೆ ತಂದ್ಕೊಳ್ಳಿ. ಆಗ ನಿಮಗೆ ವಿಷಯ ಹೊಳೆಯುತ್ತೋ ಏನೋ, ಸ್ವಲ್ಪ ಕಷ್ಟ ಅನ್ನಿಸ್ಬಹುದು, ಆದರೂ ಕೂಡ ಕೇಳಿದ್ಮೇಲೆ ಅಯ್ಯೋ ಎಷ್ಟು ಸಿಂಪಲ್ಲ ಅಂತ ಹೇಳಿ ಅನಿಸತ್ತೆ. ಒಂದು ಚಂದದ ಸಾಮ್ಯತೆ ಎಲ್ಲ ಗೀತೆಗಳಲ್ಲೂ ಇದೆ. ಕೇಳ್ತಾ ಇರಿ ಜೊತೆಯಾಗಿ. ಇದು 102.9 FM, ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವು ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

ಈ ದಿನದ ವಿಷಯ ಏನಿರಬಹುದು ಅಂತ ಹೇಳಿ ನಮ್ಮ ಕೇಳುಗರು ಗೆಸ್ ಮಾಡಿ ಕಳಿಸ್ತಾ ಇದ್ದಾರೆ. ಖಂಡಿತ ಅಲ್ಲ, ಹತ್ತಿರಕ್ಕೆ ಬಂದಿದ್ದೀರಾ, ಇನ್ನೂ ಒಂದು ಸ್ವಲ್ಪ ಹತ್ತಿರಕ್ಕೆ ಬರಬೇಕು, ಹೊರಗಡೆ ಬರಬೇಕು. ಆಯಿತಾ, ಇಲ್ಲಿ ಅಷ್ಟು ಸುಲಭವಾಗಿ ನೀವು ಗೆಸ್ ಮಾಡೋದಕ್ಕೆ

ಆಗೋದಿಲ್ಲ. ಆದರೆ ಖಂಡಿತವಾಗಿಯೂ ಕಷ್ಟ ಅಂತ ಕೂಡ ನಾನು ಹೇಳೋದಿಲ್ಲ. ಏನ್ರಿ ಇಷ್ಟೊಂದು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ, ಖಂಡಿತವಾಗಿಯೂ ಇಲ್ಲ. ಸುಮ್ಮನೆ ಒಂದು ಆಟಕ್ಕಷ್ಟೆ. ಈಗ ಮುಂದಿನ ಗೀತೆ ಮೂಡಿ ಬರುತ್ತೆ. ಒಂದಾಗಿ ಬಾಳು ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಈ ಹಾಡಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ವಿಜಯಾನಂದ್ ಅವರ ಸಂಗೀತ ಈ ಹಾಡಿಗೆ.

ಸಮಯ 10:22:22 ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ನಮ್ಮ ಕೇಳುಗರು ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ, ಗೆಸ್ ಮಾಡಿದ್ದಾರೆ. ಬೆಡ್ರೂಮ್ನಲ್ಲಿ ಚಿತ್ರೀಕರಿಸಿದಂತಹ ದಾಂಪತ್ಯ ಗೀತೆಗಳ ಅಂತ ಹೇಳಿ ಮಂಗಳಾ ಅವ್ರು ಹೇಳಿದರೆ, ತ್ರಿವೇಣಿ ಸುದರ್ಶನ್ ಅವರು ಮೊದಲ ರಾತ್ರಿಯ ಹಾಡುಗಳ ಅಂತ ಹೇಳಿ ದಾಂಪತ್ಯದ ಗೀತೆಗಳ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏಕಾಂತ ಸೃಷ್ಟಿ ಮಾಡುವಂತಹ ಹಾಡ ಅಂತ ಹೇಳಿ ನಿರ್ಮಲಾ ಅವರು ಕೇಳಿದರೆ, ನಾಯಕಿ ಸಾಲಂಕೃತವಾಗಿ ಸೀರೆಯನ್ನು ಉಟ್ಟು ಹಾಡುವ ಹಾಡುಗಳು ಅಂತ ಹೇಳಿ ವಿಜಯಲಕ್ಷ್ಮಿ ಕುಣನಕುಂಟೆಯಿಂದ ತಿಳಿಸಿದರೆ, ಗಾನಸುಮ ಪಟ್ಟಸುಮ್ಮನಹಳ್ಳಿಯಿಂದ ಸತಿಪತಿಯರಿಬ್ಬರ ಸಾಂಗತ್ಯದ ಸದನವಾದಂತಹ ಪ್ರೇಮದ ಅರಮನೆಯೊಳಗಿನ ಹಾಡುಗಳ ಇಂದಿನ ವಿಶೇಷ ಅಂತ ಹೇಳಿ ಕೇಳ್ತಾ ಇದ್ದಾರೆ. ತುಂಬ ಚೆಂದವಾಗಿ ನೀವು ಸಂದೇಶವನ್ನು ಬರೆದು ಕಳಿಸಿದಿರಿ. ಹಾಗೆಯೇ ಮತ್ತಿನ್ಯಾರು ಪತಿ ಪತ್ನಿಯರು ಹಾಡುವಂತಹ ಹಾಡುಗಳ ಅಂತ ಹೇಳಿ ನಿರ್ಮಲಾ ಅವರು ಕೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಗೆಸ್ಸಿಂಗ್ ಏನಿದೆ ಅದು ಸರಿ ಅಲ್ಲ ಅಂತ ಹೇಳೋದಕ್ಕೆ ಈಗ ಮೂಡಿಬರುವ ಹಾಡು ಹೇಳುತ್ತೆ. ಈಗ ಮೂಡಿಬರುವ ಹಾಡು ನಿಮ್ಮೆಲ್ಲರ ಗೆಸ್ಸಿಂಗ್ ತಪ್ಪು ಅಂತ ಹೇಳುತ್ತೆ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಇರುವಂತಹ ಬೆಳ್ಳಿ ಮೋಡ ಚಿತ್ರದ ಹಾಡು ಇದು.

0: ಕನ್ನಡ ಹಾಡುಗಳ ಬಗ್ಗೆ ಅತಿ ಹೆಚ್ಚಾಗಿ ವಿಷಯಗಳನ್ನು ಸಂಗ್ರಹಿಸುವಂತಹ ಗುಣ ನಂದು, ತುಂಬ ತಿಳ್ಕೊಂಡಿದ್ದೀನಿ. ಆದರೆ ಈ ದಿನ ನಾನಂತೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ತಯಾರಿಲ್ಲ. ಹಾಗಾಗಿ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತೀನಿ ಅಷ್ಟೇ. ಜೇನುಗೂಡು ಚಿತ್ರದ ಹಾಡು ನಮಗೆ ಬಹಳ ಇಷ್ಟ ಆಯಿತು. ಇಲ್ಲಿ ನಮ್ಮ ಸ್ನೇಹಿತರನೇ ಈ ದಿನದ ವಿಶೇಷ ಏನು ಅಂತ ಹೇಳಿ ಕಂಡು ಹಿಡಿತಾರೆ. ಯಾಕೆ ತಿಳ್ಕೊತೀನಿ ಅಂತ ಹೇಳಿ ನಾಗರಾಜ್ ಕೊಡೇಕಲ್ ಅವರು ಗಂಗಾವತಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಿರ್ಮಲಾ ಅವರು ಏನಿರಬಹುದು ವಿಷಯ ಅಂತ ಹೇಳಿ ಒಂದು ದೊಡ್ಡ ಇಮೋಜಿಯನ್ನು ಕಳಿಸ್ಬಿಟ್ಟಿದ್ದಾರೆ. ಗಾನಸುಮ್ಮ ಅವರು ಪಟ್ಟಸಮ್ಮನಹಳ್ಳಿಯಿಂದ ಹುಣ್ಣಿಮೆಯ ದಿನದ ಬೆಳದಿಂಗಳಿನಲ್ಲಿ ಹಾಡುವ ಹಾಡುಗಳು ಇರಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮನೆಯಲ್ಲೇ ಚಿತ್ರೀಕರಣಗೊಂಡಂತಹ ಹಾಡುಗಳು ಇರಬಹುದಾ ಅಂತ ಹೇಳಿ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಸ್ವಲ್ಪ ಹತ್ತಿರಕ್ಕೆ ಬಂದಿದ್ದಾರೆ. ಹಾಗೆ ಸಂಗತಿ ಕೋಪ ಮಾಡಿಕೊಂಡಾಗ ಒಲಿಸ್ಕೊಳ್ಳೋದಕ್ಕೆ ಹಾಡುವಂತಹ ಹಾಡುಗಳ ಅಂತ ಹೇಳಿ ಪಿ ಬಿಂದುಮತಿ ಯಲಹಂಕದಿಂದ, ಚಿಕ್ಕಮಗಳೂರಿನಲ್ಲಿ ಎಸ್ಟೇಟ್ನಲ್ಲಿ ಚಿತ್ರೀಕರಿಸಲಾದ ಹಾಡ ಅಂತ ಹೇಳಿ ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅಲ್ಲ, ಮೊದಲಿನಿಂದ ಕಾರ್ಯಕ್ರಮವನ್ನು ಅಂದರೆ ಹಾಡುಗಳನ್ನು ಕೇಳ್ಕೊಂಡು ಬಂದಾಗ ಆ ಒಂದು ಸಾಮ್ಯತೆಯನ್ನು ನಿಮಗೆ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗತ್ತೆ. ಮತ್ತು ಉಮೇಶ್ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ಹಿಂಗಣಿಯ ಚಿದಾನಂದಿಯ ಕಲ್ಯಾಣಿ ಪತ್ತಾರ ಅವ್ರಿಗೂ ಕೂಡ ಹಾಡುಗಳು ಇಷ್ಟ ಆಯ್ತಂತೆ. ಹಲಸೂರಿನ ರಾಜೇಶ್ ಅವರು ಕೂಡ ಇದನ್ನೇ ಹೇಳಿದ್ದಾರೆ. ಸಮಯ 10:13 ಸೆಕೆಂಡುಗಳಾಗಿದೆ. ಕೇಳ್ತಾ ಇದ್ದೀವಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಈಗ ಒಂದು ಚಿಕ್ಕ ವಾಣಿಜ್ಯ ವಿರಾಮ ಇದೆ, ಆ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ. ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಮತ್ತೊಮ್ಮೆ ಆತ್ಮೀಯ ಕೇಳುಗ ಬಂಧುಗಳಿಗೆಲ್ಲ ಸ್ವಾಗತ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ.

ತಂಗಾಳಿಯನ್ನ ಬೀಸಿದಂತಹ ಧ್ವನಿ ವಾಣಿ ಜಯರಾಮ್ ಅವರದಾಗಿತ್ತು. ಅನುರಾಗ ಅರಳಿತು ಚಿತ್ರದ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸ್ವರ ಕಲ್ಪನೆ ಈ ಹಾಡಿಗಿತ್ತು. ನಮ್ಮ ಕೇಳೋರೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ರಾತ್ರಿ ಟೈಮಲ್ಲಿ ಮನೆಯಲ್ಲೇ ಚಿತ್ರೀಕರಣ ಮಾಡಿದಂತಹ ಹಾಡುಗಳ ಅಂತ ಹೇಳಿ ಸುಮಾ ಅವರು ಸಂಕತ್ಕಟ್ಟೆಯಿಂದ ಕೇಳ್ತಾ ಇದ್ದಾರೆ. ಹಾಗೆ ದೀಪ್ತಿ ದಿನೇಶ್ ಕಟಾವ್ಕರು ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ, ಹಾಡುಗಳು ಚಲೋ ಅದಾವು ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಭಾಳ ಖುಷಿ ಕೊಡುತ್ತೆ, ನಮಗೆ ನಿಮ್ಮ ಭಾಷೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಆದರೆ ಖುಷಿ ಅಂತೂ ಆಗುತ್ತೆ ನಿಮ್ಮ ಸಂದೇಶಗಳನ್ನು ನೋಡ್ತಾ ನೋಡ್ತಾ. ಹಾಗೆ ಸಿಕ್ಕಾಪಟ್ಟೆ ಸಖತ್ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿರೋರು ನಾಗರತ್ನ, ರಾಜಾಜಿನಗರದ ನಮ್ಮ ಕೇಳುಗರು. ಹಾಗೆ ಭವ್ಯ ಹೆಸರುಘಟ್ಟದಿಂದ ಸಂದೇಶ ಕಳಿಸಿದ್ದಾರೆ, ಮತ್ತು ಚಿದಾನಂದ್ ಟಿ ಬಿ ಸರ್ಕಲ್ನಿಂದ. ಹಾಗೆ ನೀವು ಒಪ್ಪದೇ ಇರಬಹುದು, ಆದರೆ ಎಲ್ಲ ಹಾಡುಗಳಲ್ಲೂ ಸಾಮ್ಯತೆ ಇದೆ ಗೊತ್ತಾ, ಇದು ಮಲಗುವ ಕೋಣೆಯಲ್ಲಿ ಚಿತ್ರೀಕರಿಸಿದಂತಹ ಹಾಡುಗಳು ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಈಗ ಟೀಚರ್ ಏನಾದರೂ ತಪ್ಪು ಹಾಕಿದ್ರೆ, ಇಲ್ಲ ಮೇಡಮ್ ನಾನು ಸರಿಯಾಗಿ ಬರೆದಿದ್ದೀನಿ ನೋಡಿ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಕೇಳುಗರು ಸಹ ಪ್ರೀತಿಯ ಒಂದು ಜಗಳವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ವಿಜಯಲಕ್ಷ್ಮಿ ಅವರು ಕೋಣನಕುಂಟೆಯ ನಮ್ಮ ಕೇಳುಗರು. ಹಾಗೆ ಸರಿಯಾದ ಉತ್ತರವನ್ನು ಕಣ್ಣು ಹಿಡಿದ್ಬಿಟ್ಟಿದ್ದಾರೆ ನಮ್ಮ ಕೇಳುಗರಾದ ಗಾನಸುಮ ಅವರು ಪಟ್ಟಸೋಮನಹಳ್ಳಿಯಿಂದ. ಹಾಗೆ ಗಂಡ ಹೆಂಡತಿ ಜೊತೆ ಇರೋ ಹಾಡುಗಳ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ನಮ್ಮ ಕೇಳುಗರು. ಶ್ರೀನಿವಾಸ್ ಪದ್ಮನಾಭ ನಗರದಿಂದ ಸಂದೇಶ ಕಳಿಸಿ ಮಧುಚಂದ್ರದ ಹಾಡುಗಳ ಅಂತ ಹೇಳ್ತಾ ಇದ್ದಾರೆ. ಒಂದೇ ಸ್ಥಳದಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳ ಅಂತ ಹೇಳಿ ಕುಂಟನಹಳ್ಳಿ ಮಲ್ಲೇಶ ಅವರು ಕೇಳ್ತಾ ಇದ್ದಾರೆ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ರಮಿಸುವ ಗೀತೆಗಳು ಅಂತ ಹೇಳಿ ಅಮರಾವತಿ ಹರಿಕುಮಾರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಮ್ಮ ಕೇಳುಗರಾದ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸರಿಯಾದ ಉತ್ತರ ಕಂಡುಹಿಡಿದ್ರು ಅಂತ ಹೇಳಿದ್ನಲ್ಲ, ಸರಿ ಉತ್ತರ ಏನು ಅಂತ ಹೇಳಿದ್ರೆ ಮನೆಯ ವರಾಂಡದಲ್ಲಿ ಸೆಟ್ ಹಾಕಿ ಚಿತ್ರೀಕರಣ ಮಾಡಿರುವ ಹಾಡುಗಳು ಇರಬಹುದಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಜ, ವರಾಂಡ ಅಂತ ಹೇಳ್ತೀವಿ. ಹಾಗೆ ಈಗಿನ ಕಾಲದಲ್ಲಿ

ಬಾಲ್ಕನಿ ಅನ್ನುವಂತಹ ಹೆಸರನ್ನ ಕೊಟ್ಟಿರ್ತೀವಿ. ಸಾಮಾನ್ಯವಾಗಿ ಮನೆಯ ಒಂದು ಮಲಗುವ ಕೋಣೆ ಏನಿರುತ್ತೆ ಅದಕ್ಕೆ ಹೊಂದಿಕೊಂಡಂತೆ ಇರುತ್ತೆ ಬಾಲ್ಕನಿ. ಹಾಗೆ ಬೇರೆ ಸ್ಥಳಗಳಲ್ಲಿಯೂ ಇದ್ದರೂ ಕೂಡ ಈ ನಮ್ಮ ಮಲಗುವ ಕೋಣೆಗೆ ಅಟ್ಯಾಚ್ ಆಗಿರುತ್ತಲ್ಲ ಆ ಒಂದು ಜಾಗಕ್ಕೆ ಬಾಲ್ಕನಿ ಅನ್ನುವಂಥದ್ದು ಹೆಚ್ಚಾಗಿ ಸೂಕ್ತ ಅನಿಸುವಂಥದ್ದು ಈ ದಿನದ ಒಂದು ವಿಷಯಕ್ಕೆ. ಯಾಕಂತ ಹೇಳಿದ್ರೆ ಈಗ ಪ್ರಸಾರವಾದಂತಹ ಎಲ್ಲ ಹಾಡುಗಳು ಕೂಡ ಮಲಗುವ ಕೋಣೆಯಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳು. ಹಾಗೆ ಹಾಡ್ತಾ ಹಾಡ್ತಾ ಅವರು ಎಲ್ಲರೂ ಕೂಡ ಮನೆಯ ಬೆಡ್ರೂಮಿನ ಬಾಲ್ಕನಿಗೆ ಬರ್ತಾರೆ. ಅಲ್ಲಿಯೂ ಕೂಡ ಹಾಡುಗಳು ಚಿತ್ರೀಕರಣಗೊಂಡಿತ್ತು. ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಹಿಂದಿನ ಚಿತ್ರಗಳ ಒಂದು ಹಾಡಿನ ಚಿತ್ರೀಕರಣಕ್ಕೆ ಹೋದಾಗ ಅಲ್ಲಿ ಮನೆಗೊಂದು ಬಾಲ್ಕನಿ ಇರ್ತಾ ಇತ್ತು. ಆ ಬಾಲ್ಕನಿ ವಿಶಾಲವಾಗಿರ್ತಿತ್ತು. ಅಲ್ಲೊಂದು ತೂಗುಯಾಲೆ ಇರ್ತಾ ಇತ್ತು. ಹಾಗೆ ಕುಳಿತುಕೊಳ್ಳೋದಕ್ಕೆ ಪೀಠೋಪಕರಣಗಳಿರ್ತಾ ಇತ್ತು. ಸುತ್ತಲೂ ಹೂ ಬಳ್ಳಿಗಳು ತೂಗ್ತಾ ಇರ್ತಿದ್ವು. ಇಂಥದ್ದು ಸಾಮಾನ್ಯವಾಗಿ ಎಲ್ಲ ಚಿತ್ರಗಳಲ್ಲೂ ಹಾಡುಗಳಲ್ಲೂ ಮನೆಯ ದೃಶ್ಯ ಅಂತ ಬಂದಾಗ ಇರುವಂಥದ್ದನ್ನು ನಾವು ಕಾಣಬಹುದು ಆಗಿನ ಚಿತ್ರಗಳಲ್ಲಿ. ಈಗೆಯೂ ಕೂಡ ಆ ಒಂದು ಟ್ರೆಂಡ್ ಇದೆ. ಬಟ್ ಎಲ್ಲೋ ಅದು ಸ್ವಲ್ಪ ಕಣ್ಮರೆಯಾಗಿದೆ. ಹಾಡುಗಳ ಚಿತ್ರೀಕರಣ ಅಲ್ಲಿ ನಡೆಯೋದು ಕಮ್ಮಿಯಾಗಿದೆ ಅಂತ ಹೇಳಿ ನಾವು ಹೇಳಬಹುದು. ತುಂಬ ದೊಡ್ಡದಾದಂತಹ ಬಾಲ್ಕನಿಗಳು ಆಗಿನ ಕಾಲದ ಒಂದು ಮನೆಯ ಸೆಟ್ ಹಾಕಿರ್ತಿದ್ರಲ್ಲ ಅದರಲ್ಲಿ ಇರ್ತಿತ್ತು. ಬಹುತೇಕವಾಗಿ ಈ ಒಳಾಂಗಣ ಚಿತ್ರೀಕರಣ ಘಟಕಗಳಲ್ಲಿ ಆ ಒಂದೊಂದು ಸ್ಟುಡಿಯೋಗಳಲ್ಲಿ ಮನೆಯ ಸೆಟ್ಟನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಇಂಥದ್ದಿರ್ತಿತ್ತು. ಅಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಈ ದಿನ ನಿಮ್ಮೆಲ್ಲರಿಗೂ ಕೂಡ ಕೇಳಿಸ್ಲಾಗ್ತಾ ಇದೆ. ಇಂದಿನ ಓಲ್ಡೀಸ್ಗಳನ್ನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಅನ್ನಿಸಬಹುದು, ಆದರೆ ಅದಕ್ಕೆ ಹೇಳಿದ್ದು ಹಾಡಿನ ಒಂದು ದೃಶ್ಯವನ್ನು ನಿಮ್ಮ ಕಣ್ಮುಂದೆ ತಂದುಕೊಳ್ಳಿ ಅಂತ ಹೇಳಿ. ಹಾಗಾಗಿ ಎಲ್ಲ ಹಾಡುಗಳು ಕೂಡ ಒಂದು ಮಲಗುವ ಕೋಣೆ ಹಾಗೆ ಅದಕ್ಕೆ ಹೊಂದಿಕೊಂಡಿರುವಂತಹ ಬಾಲ್ಕನಿಯಲ್ಲಿ ಚಿತ್ರೀಕರಣಗೊಂಡಿರುವಂತಹ ಹಾಡುಗಳು ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ವಿಶೇಷ ಕಾರ್ಯಕ್ರಮ ಸರಿಯಾಗಿ ಊಹೆ ಮಾಡಿದಂತಹ ಗಾನಸುಮ ಪಟ್ಟಸೊಮ್ಮನಹಳ್ಳಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳು, ಚಪ್ಪಾಳೆಗಳು ವಿವಿಧ ಭಾರತಿ ಕಡೆಯಿಂದ. ಈಗ ಮೂಡಿಬರುವ ಹಾಡು ಕುವೆಂಪು ಅವರ ಕವಿತೆ. ಚಿತ್ರ ಸಂಗೀತಕ್ಕೆ ಅಳವಡಿಸಿರುವವರು ಟಿ ಚಲಪತಿರಾವ್. ಮಾವನ ಮಗಳು ಚಿತ್ರದ ಹಾಡು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಗಾಯನ ಈ ಹಾಡಿನಲ್ಲಿ ಇದೆ. ಖಂಡಿತವಾಗಿಯೂ ಎಲ್ಲ ಹಾಡುಗಳನ್ನು ಕೇಳಿದ ಮೇಲೆ ಅದನ್ನು ವಿಡಿಯೋ ನೋಡೋದನ್ನು ಮರೀಬೇಡಿ ಇವತ್ತು.

ಗೋಲ್ಡ್ ಈಸ್ ಗೋಲ್ಡ್ನಲ್ಲಿ ನೀವು ಹಳೆಯ ಸುಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇದನ್ನ ಮನೆಯ ಮಲಗುವ ಕೋಣೆಗೆ ಹೊಂದಿಕೊಂಡಂತೆ ಇರುವಂತಹ ವರಾಂಡ ಬಾಲ್ಕನಿಯಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳನ್ನ ನಾವು ಕೇಳ್ತಿದ್ದೀವಿ. ಬಹುತೇಕ ಎಲ್ಲ ಹಾಡುಗಳು ಸಹ ಒಳಾಂಗಣದಲ್ಲಿ ಚಿತ್ರೀಕರಣಗೊಂಡಿರುವಂಥದ್ದು. ಆದರೆ ಈ ದಿನ ಪ್ರಸಾರ ಆದಂತಹ ಹಾಡಿನಲ್ಲಿ ಬೆಳ್ಳಿಮೋಟ ಚಿತ್ರದ ಮುದ್ದಿನ ಗಿಣಿಯ ಹಾಡಿದೆಯಲ್ಲ, ಅದು ಹೊರಾಂಗಣ ಮನೆಯಲ್ಲೇ, ಅಂದರೆ ಒಂದು ಶೂಟಿಂಗ್ ನಡೀತಲ್ಲ ಆ ಒಂದು ಸ್ಥಳದಲ್ಲಿ ಈ ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಅವಳು ಆ ಹುಡುಗನ ಜೊತೆ ಹೊರಗಡೆ ಬಂದು ಮನೆಯ ಮೇಲಿನ ಬಾಲ್ಕನಿಯಲ್ಲಿಯೂ ಕೂಡ ನಿಂತು ಹಾಡುವಂತಹ ಒಂದೆರಡು ದೃಶ್ಯಗಳನ್ನು ನಾವು ಆ ಒಂದು ಹಾಡಿನಲ್ಲಿ ಕಾಣಬಹುದು. ಹಾಗೆಯೇ ಇನ್ನು ಬಾಲ್ಕನಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇದೊಂದು ಕಟ್ಟಡದ ಹೊರಭಾಗಕ್ಕೆ ಜೋಡಿಸಲಾದ ಸಣ್ಣ ಎತ್ತರದ ವೇದಿಕೆ ಅಂತ ಹೇಳಬಹುದು. ವಿಶ್ರಾಂತಿ ಪಡೆಯೋದಕ್ಕೆ, ತಾಜಾ ಗಾಳಿಯನ್ನು ಅನುಭವಿಸೋಕೆ, ಹಾಗೆ ಪ್ರಕೃತಿಯನ್ನು ಸವಿಯೋದಕ್ಕೆ ಇರುವಂತಹ ಪ್ರತ್ಯೇಕವಾದ ಭಾಗ ಅಂತ ಹೇಳಿದ್ರೆ ಬಾಲ್ಕನಿ. ಆಗೆಲ್ಲ ಮನೆಗಳು, ಈಗಲೂ ಕೂಡ ಇಂಡಿಪೆಂಡೆಂಟ್ ಹೌಸ್ಗಳಿಗೆ ಈ ಒಂದು ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಬಾಲ್ಕನಿಗಳನ್ನು ನಿರ್ಮಿಸ್ಕೊಳ್ಬಹುದು. ಆದರೆ ಈಗ ನಗರಗಳಲ್ಲಿ ಈ ಅಪಾರ್ಟ್ಮೆಂಟ್ ಸಂಸ್ಕೃತಿ ಬೆಳೆದು ಬಂದಿದೆ. ಹೌದು, ಸ್ಥಳದ ಅಭಾವ, ಆದರೆ ಎಲ್ಲರಿಗೂ ಕೂಡ ಸ್ವಂತ ಮನೆ ಇರಬೇಕು ಅಂತ ಹೇಳಿ, ಹಾಗೆ ಅಪಾರ್ಟ್ಮೆಂಟ್ಗಳಲ್ಲಿ ಇರಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲೂ ಕೂಡ ಇರುವ ಸ್ಥಳಕ್ಕೆ ಅನುಗುಣವಾಗಿ ಬಾಲ್ಕನಿಗಳನ್ನು ಕೊಟ್ಟಿರ್ತಾರೆ. ಚಿಕ್ಕ ಬಾಲ್ಕನಿ ಆದರೂ ಕೂಡ ಆ ಒಂದು ಜಾಗವನ್ನು ಸುಂದರವಾಗಿಸಿಕೊಂಡಿರ್ತಾರೆ ನಮ್ಮ ನಗರದ ಜನರು. ಅಲ್ಲಿಯೇ ಒಂದು ಪುಟ್ಟ ಉದ್ಯಾನ, ಅಂದರೆ ಈ ಪಾಟ್ಗಳನ್ನೆಲ್ಲ ಜೋಡಿಸ್ಕೊಂಡು ಅಲಂಕಾರಿಕ ಹೂವುಗಳನ್ನು ಗಿಡಗಳನ್ನು ಬೆಳೆಸಿ ಅಲ್ಲೇ ಕೂತ್ಕೊಂಡು ಪ್ರಕೃತಿಯನ್ನು ಸವಿಯೋದಕ್ಕೆ, ಅಕ್ಕಪಕ್ಕದ ಒಂದು ದೃಶ್ಯಗಳನ್ನು ಕಣ್ತುಂಬ್ಕೊಳ್ಳೋದಕ್ಕೆ ಅಂತ ಹೇಳಿ ಆಸನದ ವ್ಯವಸ್ಥೆಯೂ ಕೂಡ ಇರುತ್ತೆ. ಮನೆ ಒಳಗಡೆ ಇದ್ದು ಬೇಜಾರಾದಾಗ ಒಳ್ಳೆ ಗಾಳಿ ತಗೋಬೇಕು ಅಂತ ಹೇಳಿ ಆ ಒಂದು ಬಾಲ್ಕನಿಯಲ್ಲಿ ಕುಳಿತುಕೊಳ್ಳುವಂಥದ್ದು ಇದೆ. ಹಾಗೆಯೇ ಇನ್ನು ಯುಟಿಲಿಟಿ ಸ್ಪೇಸ್ ಅಂತ ಅಂದರೆ ಈ ಅಡುಗೆ ಕೋಣೆಗೆ ಇರುವಂಥದ್ದು, ಹಾಗೆ ಬೇರೆ ಜಾಗಗಳು ಬಟ್ಟೆ ಒಣಗಿ ಹಾಕೋದಕ್ಕೆ ಅದು ಇದು ಸಾಮಾನುಗಳನ್ನು ಇಟ್ಕೊಳ್ಳೋದಕ್ಕೆ ಬಳಸಿದ್ರೆ ನಮ್ಮ ಮಲಗುವ ಕೋಣೆಗೆ ಅಟ್ಯಾಚ್ ಆಗಿರುವಂಥದ್ದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಾಣಬಹುದು. ಹಾಗೆ ನಾವು ಹೋಗುವಂತಹ ಹೋಟೆಲ್ಗಳು, ರೆಸಾರ್ಟ್ಗಳಲ್ಲಿಯೂ ಕೂಡ ನಾವಿರುವಂತಹ ಕೊಠಡಿಗೆ ಇದೇ ವ್ಯವಸ್ಥೆ ಇರುತ್ತೆ. ಪುಟ್ಟದಾದಂತಹ ಒಂದು ಬಾಲ್ಕನಿ, ಅಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿಯೋದಕ್ಕೆ, ಪುಸ್ತಕಗಳನ್ನು ಓದೋದಕ್ಕೆ ಅನುವು ಮಾಡಿಕೊಟ್ಟಿರ್ತಾರೆ ಆ ಒಂದು ಸ್ಥಳಗಳಲ್ಲಿ. ಹಾಗೆ ಶುಭ್ರವಾದ ತಾಜಾ ಗಾಳಿಯನ್ನು ಸೇವಿಸೋದಕ್ಕೆ ಕೂಡ ಈ ಒಂದು ಜಾಗ ಮೀಸಲಾಗಿ ಇರುತ್ತೆ. ಈಗ ಮತ್ತೊಂದು ಗೀತೆ, ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಇರುವಂಥದ್ದು ಚಲಿಸುವ ಮೋಡಗಳು ಚಿತ್ರದ ಹಾಡು, ಜೀವದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ರಾಗ ನಿರ್ದೇಶನ.

ಓಲ್ಡೇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇನ್ನು ಬಾಲ್ಕನಿ ಅನ್ನೋದ್ರ ಕುರಿತಾಗಿ ನಾವು ಮಾತನಾಡಿದ್ವಿ. ಬಾಲ್ಕನಿ ಅನ್ನುವಂತಹ ಪದ ಬಂದದ್ದು ಇಟಲಿ ಭಾಷೆಯಿಂದ. ಇಟಾಲಿಯನ್ ಭಾಷೆಯಲ್ಲಿ ಬಾಲ್ಕೋನ್ ಅಥವಾ ಸ್ಕ್ವಾಫೋಲ್ಡ್ ಅನ್ನುವಂತಹ ಪದದಿಂದ ಬಾಲ್ಕನಿ ಅನ್ನುವಂತಹ ಪದ ಬಂತು ಅಂತ ಹೇಳಿ ಹೇಳಲಾಗತ್ತೆ. ಈಗ ಹಾಡಿಗೆ ಬರೋದಾದರೆ ಮುಂದಿನ ಗೀತೆ ಅವಳ ಹೆಜ್ಜೆ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರು ಗೀತೆನ ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರು ಸ್ವರವನ್ನು ಹಾಕಿದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಗೀತೆನ ಹಾಡಿದ್ದಾರೆ.

ಮಧುಮಾಸ ಚಂದ್ರಮಾ ನೈದೆಲೆಗೆ ಸಂಭ್ರಮ. ಈ ಒಂದು ಚಂದದ ಗೀತೆ ವಿಜಯವಾಣಿ ಚಿತ್ರದಾಗಿತ್ತು. ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಮಧುರವಾದ ಕಂಠಸಿರಿಗಳು ಈ ಒಂದು ಗೀತೆಯಲ್ಲಿ ಮೂಡಿಬಂತು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಒಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಜೊತೆಯಾದಂತಹ ನನ್ನೆಲ್ಲ ಕೇಳುಗರು, ಹೌದು ಕಾರ್ಯಕ್ರಮಗಳನ್ನು ಕೇಳಿದಿರಿ, ಜೊತೆಗೆ ಸಂದೇಶಗಳನ್ನು ಕೂಡ ಕಳಿಸಿ ಕಾರ್ಯಕ್ರಮಕ್ಕೆ ಸ್ಪಂದಿಸಿದಿರಿ. ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವರುಣ್ ಅವರು. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 11 ಗಂಟೆಗೆ ನಾವು ಬಂದ್ಬಿಟ್ಟಿದ್ದೀವಿ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ನೀಡೋದಕ್ಕೆ ಸ್ಟುಡಿಯೋದಲ್ಲಿ ಸಿದ್ಧರಾಗಿದ್ದಾರೆ ವಾರ್ತಾವಾಚಕಿ ಚೇತನಾ ರಾಜೇಂದ್ರ ಅವರು. ಇನ್ನೀಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಸ್ಲೋವಾಕಿಯಾ ಶಾಲಾ ಮಕ್ಕಳ ಯೋಗ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಆರೋಗ್ಯಕರ ಜೀವನಕ್ಕಾಗಿ ಯೋಗ ಜನರನ್ನು ಒಗ್ಗೂಡಿಸುವುದನ್ನು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಎರಡು ದಿನಗಳ ಪ್ರವಾಸಕ್ಕಾಗಿ ಫ್ರಾನ್ಸ್ನ ಏವಿಯಾನ್ಗೆ ಆಗಮಿಸಲಿದ್ದು G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಇದೇ 28ರಿಂದ July 1ರವರೆಗೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜಿಸಿದ್ದು, 5 ವರ್ಷದೊಳಗಿನ ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ನಿಗಾ ವಹಿಸಲು ಬೆಂಗಳೂರು ನಗರ ಜಿಲ್ಲಾಧಿಕಾರಿ PS ಕಾಂತರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಥುರಾದ ಪ್ರಸಿದ್ಧ ಬನ್ಕೆ ಬಿಹಾರಿ ದೇವಸ್ಥಾನದ ದರ್ಶನದ ಸಮಯ ಬದಲಾವಣೆ ಸೇರಿದಂತೆ ಸಮಿತಿಯ ಕೆಲವು ನಿರ್ಧಾರಗಳನ್ನು ಪ್ರಶ್ನಿಸಿ ಸೇವಾಯತ್ಗಳು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಡೆಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 315 ಅಂಕಗಳ ಏರಿಕೆಯೊಂದಿಗೆ 76,579ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 77 ಅಂಕ ಏರಿಕೆಯ ನಂತರ 23,931ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯೊಂದಿಗೆ 94.54 ರೂಪಾಯಿಯಷ್ಟಿದೆ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿಂದು ನಡೆಯುತ್ತಿರುವ ಮತ್ತೊಂದು ಜಿ ಗುಂಪಿನ ಇರಾನ್ ಮತ್ತು ನ್ಯೂಜಿಲೆಂಡ್ ನಡುವಿನ ಪಂದ್ಯ 2-2 ಗೋಲುಗಳ ಅಂತರದ ಸಮಬಲದೊಂದಿಗೆ ಅಂತ್ಯಗೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕೇಳ್ತಿದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:05. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು 11:00 ಹಂಗಾಮ. ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ. ಈಗ ಕೇಳಿ ಅಮರ್ ಚಿತ್ರದ ಗೀತೆಯನ್ನು ಸಂಜಿತ್ ಹೆಗ್ಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಚನ್ನಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:31. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ದೀಪಾ ಸನ್ನಿಧಿ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಚಿತ್ರರಂಗದಲ್ಲಿ ಕೆಲವೊಬ್ಬರು ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟ ತಕ್ಷಣ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನು ಪಡೆಯುತ್ತಾರೆ. ಅಂತಹ ನಟಿಯರಲ್ಲಿ ದೀಪಾ ಸನ್ನಿಧಿ ಸಹ ಒಬ್ಬರು. ಆಕ್ಷನ್, ಸೆಂಟಿಮೆಂಟ್ ಮತ್ತು ಕಮರ್ಷಿಯಲ್ ಕತೆಗಳಲ್ಲಿ ಅವರು ತೋರಿದಂತಹ ವೈವಿಧ್ಯತೆ ಇಂದಿಗೂ ಪ್ರೇಕ್ಷಕರಿಗೆ ನೆನಪಿದೆ. ಇವತ್ತು ದೀಪಾ ಸನ್ನಿಧಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಸಿನಿಮಾಗಳ ಕುರಿತಾಗಿ ನಾವು ಮಾತಾಡ್ತಾ ಸಾಗೋಣ. ಅವರ ಮೊದಲ ಚಿತ್ರದಿಂದ ಹಿಡಿದು ಇಲ್ಲಿಯವರೆಗೆ ಅವರ ನಟನಾ ಪ್ರಯಾಣ ಹೇಗಿತ್ತು ಎಂಬುದನ್ನು ಇವತ್ತು ಮೆಲುಕು ಹಾಕೋಣ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಇವತ್ತು ಸ್ಯಾಂಡಲ್ವುಡ್ನ ನಗುಮುಖದ ತಾರೆ ದೀಪಾ ಸನ್ನಿಧಿ ಅವರ ಜನ್ಮದಿನ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ದೀಪಾ ಅವರ ಸಿನಿಮಾ ಜರ್ನಿ ನಿಜಕ್ಕೂ ಅದ್ಭುತ. ಯಾವುದೇ ಗಾಡ್ಫಾದರ್ ಇಲ್ಲದೆ ಕೇವಲ ತಮ್ಮ ನಟನಾ ಕೌಶಲ್ಯದಿಂದಲೇ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಪ್ರತಿಭೆ ಇವರು. ಹೌದು, ಗ್ಲಾಮರ್ ಗೊಂಬೆಯಾಗದೆ ನಟನೆಗೆ ಹೆಚ್ಚು ಸ್ಕೋಪ್ ಇರುವಂತಹ ಪಾತ್ರಗಳನ್ನೇ ಆರಿಸಿಕೊಂಡಿದ್ದು ಇವರ ಸಿನಿ ಕೆರಿಯರ್ನ ಪ್ಲಸ್ ಪಾಯಿಂಟ್ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮ, ಅವರ ಸಿನಿ ಪಯಣದ ಮೊದಲ ಗೀತೆ

ಕಲಾಭಾರತಿ ಕಾರ್ಯಕ್ರಮದಲ್ಲಿ ದೀಪಾ ಸನ್ನಿಧಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಹೌದು, ಆತ್ಮೀಯ ಕೇಳುಗರೆ, 2011 ತೆರೆ ಕಂಡಂತಹ ಸಾರಥಿ ಚಿತ್ರದ ಮೂಲಕ ದೀಪಾ ಸನ್ನಿಧಿ ಅವರು ಬೆಳ್ಳಿ ಪರದೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎದುರು

ರುಕ್ಮಿಣಿ ಅನ್ನುವಂತಹ ಸಾಂಪ್ರದಾಯಿಕ ಮತ್ತು ಮುಗ್ಧ ಹುಡುಗಿಯ ಪಾತ್ರದಲ್ಲಿ ದೀಪಾ ಅವರು ಎಷ್ಟು ಅದ್ಭುತವಾಗಿ ನಟಿಸಿದ್ರು ಅಂದರೆ, ಮೊದಲ ಚಿತ್ರದಲ್ಲೇ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಮುಡಿಗೇರಿತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೃಷ್ಟಿಸಿದ ದಾಖಲೆ ದೀಪಾ ಅವರ ಸಿನಿ ಕೆರಿಯರ್ಗೆ ದೊಡ್ಡ ಬ್ರೇಕ್ ನೀಡಿತು ಅಂದರೆ ತಪ್ಪಾಗಲಾರದು. ಈಗ ಕೇಳಿ ಪರಮಾತ್ಮ ಚಿತ್ರದ ಗೀತೆಯನ್ನು.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ದೀಪಾ ಸನ್ನಿಧಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಮೊದಲ ಸಿನಿಮಾದ ಬ್ಲಾಕ್ ಬಾಸ್ಟರ್ ಹಿಟ್ ಆದ ತಕ್ಷಣ ದೀಪಾ ಅವರಿಗೆ ಸ್ಯಾಂಡಲ್ವುಡ್ನ ಟಾಪ್ ಸ್ಟಾರ್ಗಳ ಜೊತೆ ನಟಿಸುವಂತಹ ಅವಕಾಶ ಸಿಗುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪರಮಾತ್ಮ ಚಿತ್ರದಲ್ಲಿ ಇವರು ನಿರ್ವಹಿಸಿದಂತಹ ವಿಭಿನ್ನ ಪಾತ್ರ ಪ್ರೇಕ್ಷಕರ ಮನವನ್ನು ಗೆದ್ದಿತ್ತು. ಹೌದು, ಅದಾದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆಗೆ ಜಾನು ಅನ್ನುವಂತಹ ಚಿತ್ರದಲ್ಲಿ ನಟಿಸಿ ಕಮರ್ಷಿಯಲ್ ಸಕ್ಸಸ್ ಕಂಡರು. ನಾಯಕಿಯಾಗಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ನೀಡಿದಂತಹ ಹೆಗ್ಗಳಿಕೆ ದೀಪಾ ಸನ್ನಿಧಿ ಅವರಿಗೆ ಸಲ್ಲತ್ತೆ. ಈಗ ಕೇಳಿ ಜಾನು ಚಿತ್ರದ ಗೀತೆ. ನಾಸೋನು ನಿಗಮ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ದೀಪಾ ಸನ್ನಿಧಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ದೀಪಾ ಸನ್ನಿಧಿ ಅವರ ಮೂಲ ಹೆಸರಾಗಿದ್ದದ್ದು ರಹಸ್ಯ ಅಂತ. ಹೌದು, ದೀಪಾ ಸನ್ನಿಧಿ ಅವರ ಮೂಲ ಹೆಸರಾಗಿತ್ತು ರಹಸ್ಯ. ಈಗ ಅವರು ಏನು ಹೇಳ್ತಾ ಇದ್ದೆ ಪರಮಾತ್ಮ, ಹಾಗೆ ನಂತರ ಜಾನು ಚಿತ್ರಗಳೆಲ್ಲ ಹಿಂದಿಂದೆ ಹಿಟ್ ಏನು ಫಿಲಮ್ಗಳನ್ನು ಅವರು ಕೊಡ್ತಾ ಸಾಕ್ತಾರೆ. ನಂತರ ದೀಪಾ ಅವರು ಬರೀ ಕಮರ್ಷಿಯಲ್ ಸಿನಿಮಾಗಳಿಗೆ ಮಾತ್ರ ಸೀಮಿತ ಆಗಲಿಲ್ಲ, ಎಂದೆಂದಿಗೂ ಮತ್ತು ದರ್ಶನ್ ಅವರ ಜೊತೆಗೆ ನಟಿಸಿದಂತಹ ಚಕ್ರವರ್ತಿ ಸಿನಿಮಾಗಳಲ್ಲಿ ಇವರ ಮಾಗಿದ ನಟನೆಗೆ ವಿಮರ್ಶಕರಿಂದ ಮೆಚ್ಚುಗೆ ವ್ಯಕ್ತ ಆಯಿತು. ಕನ್ನಡ ಮಾತ್ರ ಅಲ್ಲದೆ ತಮಿಳು ಚಿತ್ರರಂಗದಲ್ಲೂ ಎನಕುಲ್ ಒರವನ್ ಎಂಬಂತಹ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿ ಸೈ ಎನಿಸಿಕೊಂಡರು. ಕತೆ ಮತ್ತು ಪಾತ್ರಕ್ಕೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಂತಹ ಇವರ ನಟನಾ ಶೈಲಿ ಚಿತ್ರರಂಗದಲ್ಲಿ ಇವರಿಗೆ ಉತ್ತಮ ಹೆಸರನ್ನು ತಂದುಕೊಟ್ಟಿತು. ಈಗ ಕೇಳಿ ಸಕ್ಕರೆ ಚಿತ್ರದ ಗೀತೆಯನ್ನು. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಕಿಣಿ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ನಾವು ದೀಪಾ ಸನ್ನಿಧಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ದೀಪಾ ಸನ್ನಿಧಿ ಅವರು ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ತುಂಬ ಚೂಸಿ ಅಂತಲೇ ಹೇಳ್ಬೋದು. ಯಾವುದೇ ವಿವಾದಗಳಿಲ್ಲದೆ ಚಿತ್ರರಂಗದ ನಿರ್ದೇಶಕರು ಮತ್ತು ಸಹಕಲಾವಿದರ ಜೊತೆ ಅತ್ಯುತ್ತಮ ಒಡನಾಟ ಹೊಂದಿರುವಂತಹ ಸುಸಂಸ್ಕೃತ ನಟಿ ಇವರು. ಬೆಳ್ಳಿ ಪರದೆಯ ಮೇಲೆ ಇವರ ಮುಗುಳ್ನಗೆ ಮತ್ತು ಸಹಜ ಅಭಿನಯ ಇವತ್ತಿಗೂ ಸಿನಿ ಪ್ರೇಕ್ಷಕರ ನೆನಪಿನಲ್ಲಿ ಹಸಿರಾಗಿದೆ. ಇವತ್ತು ಜೂನ್ 16ರ ಈ ಸುಂದರ ದಿನದಂದು ನಟಿ ದೀಪಾ ಸನ್ನಿಧಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಅವರು ಮತ್ತೆ ಹೊಸ ಸಿನಿಮಾಗಳ ಮೂಲಕ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ. ಕೇಳಿದ್ರೆ ಇವತ್ತಿನ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ದೀಪಾ ಸನ್ನಿಧಿ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾವಾರ್ತಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ನಮ್ಮ ಕೇಳುಗರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ನಾವು ದೀಪಾ ಸನ್ನಿಧಿ ಅವರ ಸಿನಿಮಾಗಳನ್ನು ನೋಡಿ ಅವರ ಅಭಿನಯವನ್ನು ತುಂಬ ಇಷ್ಟಪಟ್ಟಿದ್ದೇವೆ ಅಂತ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದ. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಹಾಡು ಚಕ್ರವರ್ತಿ ಚಿತ್ರದಿಂದ ಅರ್ಮನ್ ಮಲ್ಲಿಕ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೆಯೇ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಸಮಯ 11:59:49 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶ್ರೀವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು. ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21 ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆ ಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9 ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7 ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6 ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7 ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6 ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ನಿಮ್ಮ ಇಷ್ಟದ ಗೀತೆಗಳನ್ನು ಈ ಸಮಯ ಕೇಳ್ಬೋದು. ನಾನು ಪ್ರತಿ ಸಲ ಹೇಳ್ತೀನಿ, ಈ ಬಾರಿಯೂ ಹೇಳ್ತಾ ಇದ್ದೀನಿ, ಆದಷ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಪದೇ ಪದೇ ಕರೆ ಮಾಡಿದವರೆ ಕರೆ ಮಾಡಬೇಡಿ ಅನ್ನುವಂಥದ್ದು ನನ್ನ ವಿನಂತಿ. ನೀವು ನಮ್ಮ ದೂರವಾಣಿ ಸಂಖ್ಯೆ ಕರೆ ಮಾಡಿ 0802226127, ಮತ್ತೊಂದು ಸಂಖ್ಯೆ 0802226327. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0802226127, ಮತ್ತೊಂದು ಸಂಖ್ಯೆ 0802226327. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು, ಗೀತೆ ಯಾವುದು, ಯಾವ ಸಿನಿಮಾ ಅದು ಅಂತ ನಮಗೆ ತಿಳಿಸಿ, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಈಗ ಅದಕ್ಕೂ ಮೊದಲು ಒಂದು ಗೀತೆಯನ್ನು ಕೇಳ್ಕೊಂಬರೋಣ, ಆ ನಂತರ ನಿಮ್ಮ ಕರೆಗಳನ್ನು ನಾನು ಸ್ವೀಕರಿಸ್ತೇನೆ. ಇದೀಗ ಕೇಳಿ ಎಂದೆಂದಿಗೂ ನಿನಗಾಗಿ ಚಿತ್ರದ ಗೀತೆಯನ್ನು, ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಎ ಪಿ ಅರುಣ್ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಈಗ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮ ಮೊದಲ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ಶರಣಗೌಡ ಅಂತ.
0: ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಸರ್ ಇಲ್ಲಿ ಕೇಳಿಸ್ತಿಲ್ಲ.
1: ಬೆಂಗಳೂರಿಂದ
0: ಕರೆ ಮಾಡ್ತಿದ್ದೀರಾ? ಸರ್ ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಸರ್ ಇಂದ್ರಜಿತ್ತದಲ್ಲಿ ಬೆಳೆ ರಥದಲ್ಲಿ ಸೂರ್ಯ ತಂದ ಕಿರಣ.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತಹ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ ಸರ್.
0: ಧನ್ಯವಾದ. ಈಗ ಕೇಳಿ ಇಂದ್ರಜಿತ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತ ಇದೆ.

0: ಮಿಂಚಿನ ಹೊಸ ಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ.
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕರೆಗೊಂದು ಹಾಡಿನ ಸಮಯ. ಇದೀಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
2: ಹಲೋ,
1: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ನಮಸ್ಕಾರ, ನಾವು ಲಕ್ಷ್ಮಿ ಬೆಂಗಳೂರಿಂದ.
1: ಮೇಡಮ್ ನಮಸ್ಕಾರ, ಏನ್ ಮಾಡ್ಕೊಂಡಿದ್ರಿ ತಾವು? ಹೌದಾ, ಬೆಳಿಗ್ಗೆ ಏನ್ ತಿಂಡಿ ಮಾಡಿದ್ರಿ ಮೇಡಮ್?
2: ಚಿತ್ರಾನ್ನ.
1: ಚಿತ್ರಾನ್ನ, ನಾನು ಇವತ್ತು ಅದನ್ನೇ ತಿಂದೆ.
2: ಮ್ಯಾಂಗೋ ಚಿತ್ರಾನ್ನ.
1: ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
2: ಅದೇ ಹೇಳದ್ದೆ ಅವಾಗ್ಲೇ, ಲಕ್ಷ್ಮಿ ಸರಸ್ವತಿಯಿಂದ 100 ವರ್ಷ ಬಾಳಿರಿ 100 ದೀಪ ಬೆಳಗಿ.
1: ಹಾ ಮೇಡಮ್, ಖಂಡಿತ ನೀವು ಇಷ್ಟಪಟ್ಟಂತ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಥ್ಯಾಂಕ್ ಯು ಸರ್.
1: ಧನ್ಯವಾದ. ಈಗ ಕೇಳಿ ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆಯನ್ನು.

ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ, ಸರ್ ನಿಮ್ಮ ಕಾಲ್ ಸರಿಯಾಗಿ ಕನೆಕ್ಟ್ ಆಗ್ತಿಲ್ಲ. ಹಲೋ, ನನಗೆ ಕಟ್ ಕಟ್ ಆಗ್ತಿದೆ ಸರ್. ಹಾಂ ಸರ್ ಹೇಳಿ. ಹಲೋ, ಸರ್ ನಿಮ್ಮ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಹಲೋ ಹಲೋ, ಈಗ ಒಂದು ಗೀತೆಯನ್ನು ಕೇಳ್ಕೊಂಬರೋಣ. ಆಟೋ ರಾಜ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಮಾತಾಡ್ಲಿಕ್ಕೆ ಸಿದ್ಧ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ಸರ್, ಮಹೇಶ್ ಹೊಸೂರು ಶಿಕಾರಿಪುರ ಸರ್.
0: ನಮಸ್ಕಾರ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು
1: ಸರ್? ನನಗೆ ಪರಮಾತ್ಮ ಫಿಲಂ ಇದೆ ಸರ್.
0: ಪರಮಾತ್ಮ ಚಿತ್ರದಿಂದ ಯಾವ ಗೀತೆ ಸರ್?
1: ಅದರೊಳಗೆ ಹೆಸರು ಪೂರ್ತಿ ಹೇಳದೆ ಈ ಸಾಂಗ್ ಇದೆ ಸರ್ ಅದರೊಳಗೆ?
0: ಹಾ ಸರ್, ಖಂಡಿತ ಇದೆ ಸರ್. ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ಸ್.
0: ಧನ್ಯವಾದ ಸರ್. ಈಗ ಕೇಳಿ ಪರಮಾತ್ಮ ಚಿತ್ರದ ಗೀತೆಯನ್ನ ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನ.
2: ಹೇ ಸರ್.

ಈಗ ನಮ್ಮ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ ಬನ್ನಿ. ಹಲೋ, ಸಂಪರ್ಕ ಕಡಿತ ಆಗಿದೆ. ಅವರು ಒಂದು ಚಿತ್ರದ ಗೀತೆಯನ್ನು ಕೇಳಿದರು, ಅಳಿಮಯ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಈಗ ಅವರಿಗಾಗಿ ಅಳಿಮಯ್ಯ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಶ್ರೀರಂಗ ಅವರ ಸಾಹಿತ್ಯ ಹಾಗೆಯೇ ಎಂ ಎಂ ಕೀರವಾಣಿ ಅವರ ಸಂಗೀತವಿದೆ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ
0: ಸರ್, ನಮಸ್ಕಾರ.
1: ಸರ್ ನಮಸ್ತೆ ಸರ್.
0: ಸರ್ ನಿಮ್ಮ ಹೆಸರು?
1: ಮಂಜುನಾಥ್ ಅಂತ ಹೇಳಿ ಸರ್.
0: ಸರ್ ಎಲ್ಲಿಂದ ಕರೆ ಮಾಡಿದ್ದೀರಿ?
1: ಹೊಸದುರ್ಗ.
0: ಹೊಸದುರ್ಗ ಸರ್, ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ತಾವು?
1: ನಾವು ಬೆಂಗಳೂರಲ್ಲಿ ಸರ್ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದೀವಿ.
0: ಹೌದಾ?
1: ಹೌದು ಸರ್.
0: ಸರ್ ಯಾವಾಗಿತ್ತು ಏನೋ ಪ್ರಸಾರ ಮಾಡಬೇಕಿತ್ತು?
1: ಪೂರ್ಣಿಮಾ ಚಿತ್ರದ ಸರ್, ಶರಣು ಗುರುರಾಜ ಶರಣು ರವಿ ತೇಜ ಅಂತ ಇದೆ ಸರ್ ಅದು.
0: ಹಾ ಸರ್, ಖಂಡಿತ ನೀವು ಇಷ್ಟಪಟ್ಟಂತ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್. ಈಗ ಕೇಳಿ ಪೂರ್ಣಿಮಾ ಚಿತ್ರದ ಗೀತೆಯನ್ನು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಆರ್ ರತ್ನ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ
0: ಸರ್, ನಮಸ್ಕಾರ.
1: ನಮಸ್ಕಾರ.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಚೆನ್ನೈಯಿಂದ. ಮಾಧವನ್ ಅಂತ.
0: ಹಾ ಸರ್, ನಮಸ್ಕಾರ.
1: ನಮಸ್ಕಾರ
0: ಸರ್. ಇಲ್ಲಿ ಮೂಲತಃ ಕರ್ನಾಟಕದವರೇನಾ?
1: ಹೌದು ಸರ್, ಮೈಸೂರಿನವರು.
0: ಮೈಸೂರಿನವರ ಸರ್. ಎಷ್ಟು ವರ್ಷ ಆಯ್ತು ಸರ್ ಕೇರಳಗೆ ಹೋಗಿ?
1: ಕೇರಳ ಅಲ್ಲ ಸರ್, ತಮಿಳ್ನಾಡು.
0: ತಮಿಳ್ನಾಡು, ಸಾರಿ. ಅಲ್ಲ ಅಲ್ಲ, ವರುಣ್. ಹಾ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು? ಆಟೋರಾಜದಲ್ಲಿ. ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ಈಗ ಕೇಳಿ ಆಟೋರಾಜ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೆಯೇ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು? ಸುಪ್ರಭಾತ ಚಿತ್ರದ್ದು ನನ್ನ ಹಾಡು ನನ್ನದುನಾ? ಓಕೆ ಸರ್, ನೀವು ಇಷ್ಟಪಟ್ಟಂತಹ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ. ಧನ್ಯವಾದ ಸರ್. ಈಗ ಕೇಳಿ ಸುಪ್ರಭಾತ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದರೆ, ಯಾರು ಅಂತ ನೋಡೋಣ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಲೋ
1: ಹಲೋ
0: ಮೇಡಮ್, ನಮಸ್ಕಾರ.
1: ನಮಸ್ಕಾರ ಸರ್.
0: ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಜೆಪಿ ನಗರ, ಬೆಂಗಳೂರು ಸರ್. ಜಯಶೀಲ ಅಂತ ನನ್ನ ಹೆಸರು.
0: ಮೇಡಮ್, ನಿಮ್ಮ ಹೆಸರು ಹೇಳಿದ್ರಿ ಅಲ್ವಾ, ಕೇಳೋಣ ಅಂತಿದ್ದೆ ನಾನು. ಈಗ ಏನ್ ಮಾಡ್ಕೊಂಡಿದ್ರಿ ಮೇಡಮ್ ತಾವು?
1: ಸರ್ ಈಗೇನಿಲ್ಲ, ಸದ್ಯಕ್ಕೆ ಮನೇಲೇ ಇದ್ದೀನಿ.
0: ಹಾ ಹಾ ಹಾ. ಬೆಳಿಗ್ಗೆ ತಿಂಡಿ ಏನ್ ಮಾಡಿದ್ರಿ?
1: ಮಾಡ್ತಿದ್ದೆ
0: ಬೆಳಿಗ್ಗೆ ತಿಂಡಿ.
1: ಚಿತ್ರಾನ್ನ ಮಾಡಿದ್ದೆ ಸರ್.
0: ಓಕೆ ಓಕೆ. ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಮೇಡಮ್?
1: ಸರ್, ನನ್ಗೆ ಕೃಷ್ಣಂ ಪ್ರಣಯ ಸಖಿಯಿಂದ ಚಿನ್ನಮ್ಮ ಚಿನ್ನಮ್ಮ ಹಾಡು ಪ್ರಸಾರ.
0: ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ
1: ಸರ್. ಇದು ಮೊದಲನೇ ಸತಿ ನನಗೆ ಕರೆ ಸಿಕ್ಕಿರೋದು. ಒಂದುವರೆ ವರ್ಷದಿಂದ ಫೋನ್ ಟ್ರೈ ಮಾಡ್ತಿದ್ದೆ, ಫಸ್ಟ್ ಟೈಮ್ ಇದು ಕನೆಕ್ಟ್ ಆಗಿದೆ ಇವತ್ತು.
0: ತುಂಬಾ ಖುಷಿ ಆಯ್ತು, ಹೊಸ ಕೇಳುಗರು ನನಗೆ ಸಿಕ್ತಿರೋದಕ್ಕೆ ನನಗೂ ತುಂಬಾ ಖುಷಿ ಆಗ್ತಿದೆ.
1: ಧನ್ಯವಾದಗಳು ಸರ್.
0: ಧನ್ಯವಾದ ಮೇಡಮ್. ಈಗ ಕೇಳಿ ಕೃಷ್ಣಂ ಪ್ರಣಯಂ ಸಖಿ ಚಿತ್ರದ ಗೀತೆಯನ್ನ ಕೈಲಾಶ್ ಕೇರ್, ಹಾಗೆಯೇ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಇಷ್ಟು ಹೊತ್ತು ಕೇಳಿದ್ರಿ. ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಮೆಚ್ಚಿನ ಹಾಡುಗಳು ಹಾಗೂ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
2: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

ಸಮಯ 12:59:30. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇದೇ 21ರಂದು ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22ರವರೆಗೆ ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ನಿರ್ಬಂಧಿಸಿದೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕೋತ್ಸವ ಘಟಿಕೋತ್ಸವ ನಡೆಯಿತು. ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಸ್ಲೋವಾಕಿಯಾಗೆ ಭೇಟಿ ಮುಗಿಸಿ ಫ್ರಾನ್ಸ್ಗೆ ತೆರಳಿದ್ದಾರೆ. ಬ್ರಾಟಿಸ್ಲಾವಾದಲ್ಲಿ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಖಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿನಲ್ಲಿದೆ ಎಂದು ಭಾರತ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಂಧವ್ಯ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಆರ್ಥಿಕ ವಲಯಗಳಲ್ಲಿ ಹೊಸ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಓಮನ್ ಕರಾವಳಿಯಲ್ಲಿ ಸಂಭವಿಸಿದ ಭೀಕರ ಕಡಲ ದುರಂತದಿಂದ ಪಾರಾದ ಎಂಟಿ ಸೆಟ್ಟೆಬೆಲ್ಲೋ ಸರಕು ಸಾಗಣೆ ಹಡಗಿನ 21 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ಸ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತ ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಹೌದು, ಈಗ ಬೆಳಗಿನಿಂದ ಬಂದಿರುವಂತಹ ನಮ್ಮ ಕೇಳುಗರ ಸಂದೇಶಗಳನ್ನು ನೋಡುವಂತಹ ಸಮಯ. ಈಗ ಸಂದೇಶವನ್ನು ಕಳಿಸಿದ್ದಾರೆ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ.

ದೀಪಾ ಸನ್ನಿಧಿಯವರ ಕಲಾಭಾರತಿ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹಾಗೆಯೇ ಉಮೇಶ್ ಸಿರಿಗೆರೆಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ದುಂಡು ಮೊಗದ ಗುಳಿ ಕೆನ್ನೆಯ ಚಲುವೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ನಟಿಸಿರುವಂತಹ ದೀಪಾ ಸನ್ನಿಧಿ ಅವರು ಎಲ್ಲ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಅಂತ ಉಮೇಶ್ ಸಿರಿಗೆರೆ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹಲಸೂರಿನಿಂದ ರಾಜೇಶ್ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಕನ್ನಡದ ಹಳೆಯ ಹಾಡುಗಳನ್ನು ಕೇಳಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ಇವತ್ತು ದೀಪಾ ಸನ್ನಿಧಿ ಅವರ ಜನ್ಮದಿನ. ಅವರು ಅವರು ನಟಿಸಿರುವಂತಹ ಅಭಿನಯಿಸಿರುವಂತಹ ಎಲ್ಲ ಚಿತ್ರಗಳು ಅದ್ಭುತವಾಗಿವೆ. ಅವರ ನೃತ್ಯ ಸಹ ತುಂಬ ಇಷ್ಟ ಆಗುತ್ತೆ ನನಗೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು

ಇನ್ನು ರೇಣುಕಾ ರುದ್ರಪ್ಪ ಮಡಿವಾಳರವರು ಕೊಪ್ಪಳದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ದೀಪಾ ಸನ್ನಿಧಿ ಅವರ ಇವತ್ತು ಜನ್ಮದಿನ, ನಮಗೆ ಅವರ ನಟನೆ ಅಂದರೆ ನಮಗೆ ತುಂಬ ಇಷ್ಟ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಿ ಟಿ ಚಂದ್ರಶೇಖರ್ ಅವರು ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರದಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಅಪರೂಪದ ಆಕರ್ಷಕ ಗೀತೆಗಳನ್ನು ಪ್ರಸಾರ, ಅದು ಧನ್ಯವಾದ ಅಂತ ಕಳಿಸಿದ್ದಾರೆ. ಇನ್ನು ಜಿ ವಿ ಯಲಕುಟ್ಟಿ ಅವರು ಮಯೂರ ಕೋಟಿ ಚನ್ನಾಪುರ ಭದ್ರಾವತಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಕರಿಗೊಂದು ಹಾಡು ಹೊಸ ಕೆಳಗರು ನಮಗೆ ಸಿಕ್ಕಿದ್ದಾರೆ, ಇಷ್ಟು ಹೊತ್ತು ಸೂಪರ್ ಕಾರ್ಯಕ್ರಮ, ತುಂಬ ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಹಾಡುಗಳೆಲ್ಲ ತುಂಬ ಚೆನ್ನಾಗಿದ್ವು, ಖುಷಿ ನೀಡಿದ್ವು ನಮಗೆ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಿರ್ಮಲಾ ಅವರು ಗೊರಗುಂಟೆ ಪಾಳ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿತ್ತು, ನನಗೆ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಪೂರ್ಣಿಮಾ ಮೇಸ್ತ್ರಿ ಅವರು ಧಾರವಾಡದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಸನ್ನಿಧಿ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಶುಭಾಶಯ ಅಂತ ಖಂಡಿತ. ಈಗ ಕೇಳೋಣ ಚಲ್ಲಾಟ ಚಿತ್ರದ ಗೀತೆಯನ್ನು. ಗುರುಕಿರಣ್ ಹಾಗೂ ಶಮಿತಾ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಗುರುಕಿರಣ್ ಅವರೇ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು G7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯ ಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21 ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22 ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ, ಈ ತಿಂಗಳ 30 ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ

0: ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026ಕ್ಕೆ ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಗಂಟೆಗಳ ಒಳಗೆ 10 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ವಾಹನಗಳಲ್ಲಿ E20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನಾ ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರರಹಿತವಾಗಿದೆ ಎಂದು ತಿಳಿಸಿದೆ. E20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ IGN ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು ಸದ್ಯ ಮಂಡಳಿಯಲ್ಲಿರುವ 5 ಪ್ರಮುಖ ರಾಷ್ಟಗಳ ನಿರ್ಧಾರ ಕೈಗೊಳ್ಳುವ ಏಕಸ್ವಾಮ್ಯ ಅಧಿಕಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಇಟಲಿ ಮತ್ತು ಪಾಕಿಸ್ತಾನ ನೇತೃತ್ವದ 12 ದೇಶಗಳಿರುವ ಒಕ್ಕೂಟ ಹೊಸ ಕಾಯಂ ಸದಸ್ಯರ ಸೇರ್ಪಡೆಯನ್ನು ವಿರೋಧಿಸುತ್ತಾ ಸುಧಾರಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತಿರುವುದನ್ನು ತರಾಟೆಗೆ ತೆಗೆದುಕೊಂಡ ಅವರು ನಿರ್ದಿಷ್ಟ ಕಾಲಮಿತಿಯೊಳಗೆ ಸಂಧಾನ ಪಠ್ಯವನ್ನು ಸಿದ್ದಪಡಿಸಿ ಮಾತುಕತೆ ಮುನ್ನಡೆಸುವಂತೆ ಒತ್ತಾಯಿಸಿದರು. ಭದ್ರತಾ ಮಂಡಳಿಯಲ್ಲಿ ಜಾಗತಿಕ ಸಮತೋಲನ ತರಲು ಕಾಯಂ ಸದಸ್ಯತ್ವದ ವಿಸ್ತರಣೆಯೊಂದೇ ದಾರಿಯಾಗಿದೆ ಎಂದು ಭಾರತ ಸ್ಪಷ್ಟವಾಗಿ ತಿಳಿಸಿದೆ. ಒಮಾನ್ ಕರಾವಳಿಯಲ್ಲಿ ಸಂಭವಿಸಿದ ಭೀಕರ ಕಡಲ ದುರಂತದಿಂದ ಪಾರಾದ ಎಂಟಿ ಸಟಬೆಲ್ಲು ಸರಕು ಸಾಗಣೆ ಹಡಗಿನ 21 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ಒಮಾನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಈ ಮಾಹಿತಿ ಹಂಚಿಕೊಂಡಿದ್ದು, ಭಾರತೀಯ ರಾಯಭಾರಿಗಳು ಸಿಬ್ಬಂದಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ಧವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸಟಬೆಲ್ಲೋ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ಸ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ

ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೊಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಗೇಮ್ ಶೋ ಸಮಯ. ಸಮಯ ಇವತ್ತಿನ ಗೇಮ್ ಶೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಏನು ಇವತ್ತಿನ ಗೇಮ್ ಶೋ ಅಂದರೆ, ಇವತ್ತಿನ ಗೇಮ್ ಶೋ ರಸಪ್ರಶ್ನೆ. ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀವು ಸಂದೇಶಗಳ ಮೂಲಕ ಕಳುಹಿಸಿಕೊಡಬೇಕಾಗತ್ತೆ. ಹಾಗಾದರೆ ಯಾವ ಸಂಖ್ಯೆಗಪ್ಪ ನಾವು ಕಳಿಸ್ಕೊಡ್ಬೇಕು ಅಂದರೆ, ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ನೋಡಿ, 9483091019. ಮತ್ತೊಮ್ಮೆ 9483091019. ಈ ಒಂದು ಸಂಖ್ಯೆಗೆ ನೀವು ನಮಗೆ ಉತ್ತರಗಳನ್ನು ಕಳುಹಿಸಿಕೊಡಬೇಕು, ಸಂದೇಶಗಳ ಮೂಲಕ ಉತ್ತರಗಳನ್ನು ಕಳುಹಿಸಿಕೊಡಬೇಕು. ಈಗ ನಿಮಗೆ ನಾನು ಮೊದಲ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನೀವು ಸಹ ಸಿದ್ಧ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಸಾಮಾನ್ಯವಾಗಿ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ಸಂಭ್ರಮಿಸಲಾಗ್ತದೆ, ಆದರೆ ಭಾರತದ ಯಾವ ಬುಡಕಟ್ಟು ಜನಾಂಗದವರು ದೀಪಾವಳಿ ಹಬ್ಬವನ್ನು ಸಂತೋಷದಿಂದ ಆಚರಿಸುವ ಬದಲಾಗಿ ತಮ್ಮ ಪೂರ್ವಜರನ್ನು ನೆನೆದು ಶೋಕ ದಿನವನ್ನು ಆಚರಿಸ್ತಾರೆ? ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲ ಕಡೆ ದೀಪಾವಳಿನ ಲಕ್ಷ್ಮೀ ಪೂಜೆ ಮಾಡಿ ಸಂಭ್ರಮಿಸಲಾಗುತ್ತೆ, ಆದರೆ ಭಾರತದ ಯಾವ ಬುಡಕಟ್ಟು ಜನಾಂಗದವರು ದೀಪಾವಳಿ ಹಬ್ಬವನ್ನು ಸಂತೋಷದ ಬದಲಾಗಿ ಅವರು ತಮ್ಮ ಪೂರ್ವಜರನ್ನು ನೆನೆದು ಶೋಕ ದಿನವನ್ನಾಗಿ ಆಚರಿಸ್ತಾರೆ? ಯಾವ ಬುಡಕಟ್ಟು ಜನಾಂಗ ಅನ್ನೋದನ್ನು ನೀವು ಆದಷ್ಟು ಬೇಗ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಿ ಅವರ ಹೆಸರುಗಳನ್ನು ನಾನಿಲ್ಲಿ ಓದ್ತಾ ಹೋಗ್ತೇನೆ.

ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆಯಲ್ಲಿ ನಾವಿದ್ದೇವೆ. ನಾನು ಈಗಾಗಲೇ ಪ್ರಶ್ನೆಯನ್ನು ಕೇಳಿದೆ. ದೀಪಾವಳಿ ಸಮಯದಲ್ಲಿ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ, ಆದರೆ ಭಾರತದ ಯಾವ ಬುಡಕಟ್ಟು ಜನಾಂಗದವರು ದೀಪಾವಳಿ ಹಬ್ಬವನ್ನು ಸಂತೋಷದಿಂದ ಆಚರಿಸುವ ಬದಲಾಗಿ ತಮ್ಮ ಪೂರ್ವಜರನ್ನು ನೆನೆದು ಶೋಕ ದಿನವನ್ನಾಗಿ ಆಚರಿಸ್ತಾರೆ ಅಂತ? ಅದಕ್ಕೆ ಉತ್ತರಗಳನ್ನು ನೀವು ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ನೇತ್ರ ಅವರು ಕೆಂಗರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹರಿಣಿ ಬಳ್ಳಾರಿಯಿಂದ ನಿಮ್ಮ ಉತ್ತರ ಸಹ ಸರಿಯಾಗಿದೆ. ಇನ್ನು ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಮಂಜುನಾಥ್ ಅವರು ಲಗ್ಗೆರೆಯಿಂದ, ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಇನ್ನು ಎಸ್ ಎಂ ಶೋಭಾ ಅವರು ಹಾಸನದಿಂದ ನಿಮ್ಮ ಉತ್ತರ ಸಹ ಸರಿಯಿದೆ. ಇನ್ನು ಶರತ್ ಹಾಗೂ ಪದ್ಮಜಾ ಬಿಡೆ ಅವರು ಹಂಪಿ ನಗರ ಬೆಂಗಳೂರಿನಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ನೇತ್ರ ಅವರು ಅನ್ನಪೂರ್ಣೇಶ್ವರಿ ನಗರಿಂದ ನಿಮ್ಮ ಉತ್ತರ ಸಹ ಸರಿಯಿದೆ. ನಳಿನ ಹಲಸೂರಿನಿಂದ, ಇನ್ನು ರಾಮಚಂದ್ರಪುರಂನಿಂದ ಪದ್ಮಶ್ರೀ ಕುಟುಂಬದವರು, ಹಾಗೆ ದೇವಿ ಸಿಂಗ್ ರೋಜಾ ಸಿಂಗ್ ಅವರ ಉತ್ತರ ಸರಿಯಿದೆ. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಇನ್ನು ಜಯಶೀಲ ಅವರು ಜೆ ಪಿ ನಗರದಿಂದ, ಚಿಕ್ಕೋಡಿ ತಾಲೂಕಿನ ಜೋಡರ ಕುರಳಿ ಲಗಮಣ್ಣ ಎಂಡ್ರಾವಿ ಅವರ ಉತ್ತರ ಸಹ ಸರಿಯಿದೆ.

ಇನ್ನು ಪ್ರಕೃತಿ ಶ್ರುತಿ ಲಿಖಿತ್ ಅವರು ರಾಜಾಜಿನಗರದಿಂದ, ನಿಮ್ಮ ಉತ್ತರ ಸಹ ಸರಿದೆ. ಉಷಾ ಅವರು ಶಿವಮೊಗ್ಗದಿಂದ. ಇನ್ನೂ ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ ನಮಗೆ. ಎಂ ಈರಣ್ಣ ಮುತ್ತಿಗಾನಹಳ್ಳಿ, ಇವರ ಉತ್ತರ ಸಹ ಸರಿಯಿದೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂದರೆ, ತಾರ್ ಬುಡಕಟ್ಟು ಜನಾಂಗ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ತೆರಾಯಿ ಭಾಗದಲ್ಲಿ ಇವರು ಕಂಡುಬರ್ತಾರೆ. ಈ ಜನಾಂಗ ದೀಪಾವಳಿ ದಿನ ತಮ್ಮ ಮೃತರ ಪೂರ್ವಜರನ್ನು ನೆನೆದು ಕಣ್ಣೀರು ಹಾಕ್ತಾರೆ. ಅವರಿಗಾಗಿ ವಿಶೇಷವಾದಂತಹ ಆಹಾರಗಳನ್ನು ತಯಾರಿಸಿ ಇಡ್ತಾರೆ. ಈಗ ಸರಿಯಾದ ಉತ್ತರವನ್ನು ನೀಡಿದಂತಹ ಎಲ್ಲ ಆತ್ಮೀಯ ಕೆಳಗರಿಗೂ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ.

ಈಗ ನಮ್ಮ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಾಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದರು ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಧ್ವಜದ ಮಧ್ಯದಲ್ಲಿರುವಂತಹ ಅಶೋಕ ಚಕ್ರವನ್ನು ಧ್ವಜಕ್ಕೆ ಸೇರಿಸೋದಕ್ಕೆ ಪ್ರಮುಖ ಸಲಹೆ ನೀಡಿದಂತಹ ಭಾರತೀಯ ಮಹಿಳೆ ಯಾರು? ಮತ್ತೊಮ್ಮೆ, ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಾಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದರು, ಆದರೆ ಅದಕ್ಕೆ ಧ್ವಜದ ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಸೇರಿಸಬೇಕು ಅಂತ ಪ್ರಮುಖವಾಗಿ ಸಲಹೆ ನೀಡಿದಂತಹ ಭಾರತೀಯ ಮಹಿಳೆ ಯಾರು? ಆದಷ್ಟು ಬೇಗ ನಾನು ಕೇಳಿರುವಂತಹ ಪ್ರಶ್ನೆಗೆ ಉತ್ತರಗಳನ್ನು ಕಳಿಸಿಕೊಡಿ. ನಿಮ್ಮ ಸಂದೇಶ ಹಾಗೆ ಉತ್ತರಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ.

ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆಯಲ್ಲಿ ನಾವಿದ್ದೇವೆ. ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಾಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದ್ರು ಅಂತ ನಮಗೆಲ್ಲ ಗೊತ್ತು. ಆದರೆ ಧ್ವಜದ ಮಧ್ಯದಲ್ಲಿರುವಂತಹ ಅಶೋಕ ಚಕ್ರವನ್ನು ಧ್ವಜಕ್ಕೆ ಸೇರಿಸೋದಕ್ಕೆ ಪ್ರಮುಖವಾಗಿ ಸಲಹೆ ನೀಡಿದಂತಹ ಭಾರತೀಯ ಮಹಿಳೆ ಯಾರು ಅಂತ, ಅದಕ್ಕೆ ನಿಮ್ಮ ಉತ್ತರಗಳು ಬಂದಿವೆ. ರಾಶಿ ರಾಶಿ ಉತ್ತರಗಳು ನಮ್ಮ ಮುಂದೆ ಇದ್ದಾವೆ. ಈಗ ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅಂತ ನೋಡ್ತಾ ಹೋಗೋಣ. ಎನ್ ಆರ್ ಪ್ರಸಾದ್ ಅವರ ಉತ್ತರ ಸರಿ ಇದೆ, ರಾಜಾಜಿನಗರದಿಂದ. ಇನ್ನು ನೇತ್ರಾ ಕೆಂಗೇರಿಯವರು, ಇನ್ನು ಕೃಷ್ಣ ವಿ ಗರಡಿಮನಿ ನಂದಿನಿ ಲೇಔಟ್ ಬೆಂಗಳೂರಿನಿಂದ ನಿಮ್ಮ ಉತ್ತರ ಸರಿ ಇದೆ. ಜಯಶೀಲ ಜೆ ಪಿ ನಗರದಿಂದ, ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಇನ್ನು ಹೊನ್ನೂರು ಅಲಿ ಅವರು ಹನುಮಂತಪುರ ಜಗಳೂರು ತಾಲೂಕಿನಿಂದ ನಿಮ್ಮ ಉತ್ತರ ಸರಿ ಇದೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಶರತ್ ಹಾಗೂ ಪದ್ಮಜ ಅವರು ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ವಾಣಿಶ್ರೀ ಅವರು ಧಾರವಾಡದಿಂದ, ಹರಿಣಿ ಅವರು ಬಳ್ಳಾರಿಯಿಂದ, ಸುಜಾತ ಆರ್ ಗಣೇಶ್ ಅವರು ರಾಜಾಜಿನಗರದಿಂದ ತಮ್ಮ ಉತ್ತರನ ಕಳಿಸಿದ್ದಾರೆ. ಶಾಂತಿನಿ ಹಾಸನ ಸುರಯ್ಯ ಅವರು, ಇನ್ನು ಬಂಗಾರಿ ಮತ್ತು ಅನಿಕೇತನ್ ಅವರು ಜೆ ಪಿ ನಗರ ಬೆಂಗಳೂರಿನಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ ಬೆಂಗಳೂರಿನಿಂದ, ಹಲಸೂರು ನಳನ ಹಲಸೂರಿನಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ಸಹ ಸರಿ ಇದೆ. ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ಪೂರ್ಣಿಮಾ ಅವರು ಬೆಂಗಳೂರಿನಿಂದ ಲಾಲ್ಬಾಗ್ ರೋಡ್ನಿಂದ ತಮ್ಮ ಸಂದೇಶವನ್ನು ಕಳಿಸ್ತಾರೆ. ನಿಮ್ಮ ಉತ್ತರ ಸಹ ಸರಿ ಇದೆ. ಚೈತ್ರ ಡಿ ಎಂ ಕಮಲಾಪುರ ನೆಲಮಂಗಲದಿಂದ, ಇನ್ನು ದ್ವೇದಾ ಶೆಟ್ಟಿ ಕಾಳವಾರದಿಂದ, ಉಷಾ ಅಶ್ವಥ್ ನಗರ ಶಿವಮೊಗ್ಗದಿಂದ, ಪೂಜಾ ಬೆಂಗಳೂರಿನಿಂದ, ಅಮೃತ ರಮೇಶ್ ಅವರ ಉತ್ತರ ಸರಿ ಇದೆ. ಸುಭಾಂಕುರಿ ಹಂಪರಸಾಗರದಿಂದ ಸುರಯ್ಯ ತಬ್ಬಿ ಅವರು, ಇನ್ನು ಮಧುಮಾಲತಿ ತನ್ವಿ ರಾಜಾಜಿನಗರದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ, ವಾಸುಕಿ ಅವರು ಸಾಗರದಿಂದ, ಹೀಗೆ ಅನೇಕರ ಉತ್ತರಗಳು ನಮ್ಮನ್ನು ತಲುಪ್ತವೆ. ಖಂಡಿತ ಉತ್ತರ ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಈಗ ಸರಿಯಾದ ಉತ್ತರವನ್ನು ನೀಡಿದಂತಹ ಎಲ್ಲ ಕೇಳುಗರಿಗೂ ಚಪ್ಪಾಳೆಯನ್ನು ಕೊಡುವಂತಹ ಸಮಯ. ಅದಕ್ಕೂ ಮುನ್ನ ಉತ್ತರ ಏನಾಗಿತ್ತು ಅಂತ ಹೇಳಬೇಕಲ್ವಾ? ಉತ್ತರ ಆಗಿತ್ತು ಸುರಯ್ಯ ತಯಾಬ್ಜಿ. 1947 ನೆಹರು ಅವರ ಸಮಿತಿಗೆ ಧ್ವಜದ ಅಂತಿಮ

ಫೋನ್ನ ನೀಡುವಂತಹ ಸಂದರ್ಭದಲ್ಲಿ ಪಿಂಗಾಳಿ ವೆಂಕಯ್ಯನವರ ವಿನ್ಯಾಸದಲ್ಲಿದ್ದಂತಹ ರಾಟೆಯ ಬದಲಾಗಿ ಸಾರ್ವತ್ರಿಕವಾಗಿ ಒಪ್ಪಿತವಾಗುವಂತಹ ಅಶೋಕ ಚಕ್ರವನ್ನು ಬಳಸೋದಕ್ಕೆ ಸುರಯ್ಯ ತಯಬ್ಜಿ ಮತ್ತು ಅವರ ಪತಿ ಬದರುದ್ದೀನ್ ತಯಬ್ಜಿ ಸಲಹೆಯನ್ನು ಕೊಟ್ಟಿದ್ದರು. ಸರಿಯಾದ ಉತ್ತರ ನೀಡಿದಂತಹ ಎಲ್ಲ ಆತ್ಮೀಯ ಕೇಳುವರಿಗೂ ಪ್ರೀತಿಯ ಚಪ್ಪಾಳೆ.

ಈಗ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. 1954 ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುದ್ರಿಸಿದ್ದ ನಂತರದ ದಿನಗಳಲ್ಲಿ ಚಲಾವಣೆಯಿಂದ ರದ್ದಾದಂತಹ 1000 ಮುಖಬೆಲೆಯ ನೋಟಿನ ಹಿಂಭಾಗದಲ್ಲಿ ಭಾರತದ ಯಾವ ಐತಿಹಾಸಿಕ ತಾಣದ ಚಿತ್ರವಿತ್ತು? ಮತ್ತೊಮ್ಮೆ, 1954 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುದ್ರಿಸಿದ್ದ ಆ ನಂತರದ ದಿನಗಳಲ್ಲಿ ಚಲಾವಣೆಯಿಂದ ರದ್ದಾದಂತಹ 1000 ಮುಖಬೆಲೆಯ ನೋಟಿನ ಹಿಂಭಾಗದಲ್ಲಿ ಭಾರತದ ಯಾವ ಐತಿಹಾಸಿಕ ತಾಣದ ಚಿತ್ರವಿತ್ತು? ಇದು ನಿಮ್ಮ ಪ್ರಶ್ನೆ. ಆದಷ್ಟು ಬೇಗ ಉತ್ತರಗಳನ್ನು ಕಳಿಸ್ಕೊಡಿ. ಈಗ ಕೇಳೋಣ ಹುಡುಗರು ಚಿತ್ರದ ಗೀತೆಯನ್ನು. ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ನಾನು ಪ್ರಶ್ನೆಯನ್ನ ಕೇಳಿದ್ದೆ, 1954 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುದ್ರಿಸಿದ್ದ ಆ ನಂತರದ ದಿನಗಳಲ್ಲಿ ಚಲಾವಣೆಯಿಂದ ರದ್ದಾದಂತಹ 1000 ಮುಖ ಬೆಲೆಯ ನೋಟಿನ ಹಿಂಭಾಗದಲ್ಲಿ ಭಾರತದ ಯಾವ ಐತಿಹಾಸಿಕ ತಾಣದ ಚಿತ್ರವಿತ್ತು ಅಂತ ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅಂತ ನೋಡೋಣ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ನಿಮ್ಮ ಉತ್ತರ ಸರಿ ಇದೆ. ಇನ್ನು ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರ್ನಿಂದ, ಹಾಗೆಯೇ ಹೊನ್ನೂರು ಅಲಿ ಅವರು ಹನುಮಂತನಪುರ ಜಗಳೂರು ತಾಲೂಕಿನಿಂದ, ನೇತ್ರ ಅವರು ಕೆಂಗೇರಿಯಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಕಲಾ ಅರುಣ್ ಅವರು, ಇನ್ನು ಪ್ರತಿಭಾ ರಾಘವೇಂದ್ರ ಅವರ ಉತ್ತರ ಸರಿ ಇದೆ. ಧರ್ಮಣ್ಣ ದನ್ನಿ, ಇನ್ನು ಅನುಪಮ ಅವರು ಕುಮಾರ ಪಾರ್ಕ್ನಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ದಯಮಾಡಿ ನಾನು ಆಗಲೇ ಹೇಳಿದ್ದೆ, ಏನೋ ಉತ್ತರ ಜೊತೆಗೆ ನಿಮ್ಮ ಹೆಸರನ್ನು ಸೇರಿಸಿ ಕಳಿಸಿಕೊಡಿ ಅಂತ ಕೆಲವರು ಕಳಿಸಿಕೊಟ್ಟಿಲ್ಲ. ಈಗ ಇನ್ನೊಂದು ಸರಿಯಾದ ಉತ್ತರನ ಕಳಿಸಿದ್ದಾರೆ. SM ಶೋಭಾ ಅವರು ಹಾಸನದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬಗುಬ್ಬೆಯಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. GS ಚಂದನ ಚಿತ್ರದುರ್ಗದಿಂದ, ಹಾಗೆಯೇ KHB ಕಾಲೋನಿ ಹರಿಹರದಿಂದ ರಾಜ್ಕುಮಾರ್ ಕಾತರಕಿ ನಿಮ್ಮ ಉತ್ತರ ಸಹ ಸರಿ ಇದೆ. ಜಯಶೀಲ ಅವರು JP ನಗರದಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಇನ್ನು ಹಲಸೂರು ನಳಿನ ಅವರು ಉತ್ತರ ಸರಿ ಇದೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು HB ಜಯರಾಮ್ ಅವರು ರಾಜಾಜಿನಗರದಿಂದ, ಲಗಮಣ್ಣ ಎಂಡ್ರಾವಿ ನಿಮ್ಮ ಉತ್ತರ ಸಹ ಸರಿ ಇದೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ನಿಮ್ಮ ಉತ್ತರ ಸಹ ಸರಿ ಇದೆ. ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ ಅನ್ಸುತ್ತೆ, ಬೇರೆ ಬೇರೆ ಉತ್ತರಗಳನ್ನು ಕಳಿಸಿದ್ದೀರಿ. ಹೌದು, ನೀವು ಕಳಿಸಿರುವಂತಹ ಉತ್ತರ ಏನಿದೆ ಬೇರೆ ಏನು ನೋಟುಗಳಿಗೆ ಅದು ಅನ್ವಯ ಆಗುತ್ತೆ, ಆದರೆ 1000 ರೂಪಾಯಿ ನೋಟುಗಳಿಗೆ ಅದು ಅನ್ವಯ ಆಗೋದಿಲ್ಲ ನಿಮ್ಮ ಉತ್ತರ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ ಬೆಂಗಳೂರು ನಿಮ್ಮ ಉತ್ತರ ಸರಿ ಇದೆ. ಹಾಗೆಯೇ ಆಶಾ ಶ್ರೀನಿವಾಸ್ ಅವರು ಬನ್ನಿಪೇಟೆ ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಅಶ್ವಥ್ ನಗರದಿಂದ ಉಷಾ ಅವರು ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ವಾಸುಕಿ ಸಾಗರ ನಿಮ್ಮ ಉತ್ತರ ಸಹ ಸರಿ ಇದೆ. ಹೀಗೆ ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಇನ್ನು ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಇನ್ನು ಇನ್ನೊಬ್ಬರು ಕಳಿಸಿದ್ದಾರೆ, ಆದರೆ ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ ಸರಿಯಾಗಿ. ವಾಣಿಶ್ರೀ ಅವರು ನಿಮ್ಮ ಉತ್ತರ ಸಹ ಸರಿ ಇದೆ. ರಾಧಾಕೃಷ್ಣ ಚಲ್ಲಹಳ್ಳಿ ನಿಮ್ಮ ಉತ್ತರ ಸಹ ಸರಿ ಇದೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು ತಾಂಜಾವೂರಿನ ಬೃಹದೇಶ್ವರ ದೇವಾಲಯ. ಹೌದು, ಆ ದೇವಸ್ಥಾನದ ಒಂದು ಚಿತ್ರವನ್ನು RBI ಬಿಡುಗಡೆ ಮಾಡಿದಂತಹ ಹಳೆಯ ಸರಣಿಯ 1000 ರೂಪಾಯಿ ನೋಟಿನ ಮೇಲೆ ಮುದ್ರಿಸಲಾಗಿತ್ತು. ಈ ಒಂದು ನೋಟಿನ ಮೇಲೆ ತಾಂಜಾವೂರಿನ ಐತಿಹಾಸಿಕ ಬೃಹತ್ ದೇವಾಲಯವನ್ನು ಕಾಣಬಹುದಾಗಿತ್ತು. ಗಾಂಧೀಜಿಯವರ ಚಿತ್ರ ಬರುವ ಮುನ್ನ ಇಂತಹ ಐತಿಹಾಸಿಕ ಚಿತ್ರಗಳನ್ನು ಬಳಸಲಾಗ್ತಿತ್ತು. ಈಗ ನಾವು ಯಾರ್ಯಾರು ಸರಿಯಾದ ಉತ್ತರ

ಗಳನ್ನು ಕಳಿಸ್ಕೊಟ್ಟಿದ್ರಿ, ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನು ಕೊಡಬೇಕಲ್ವಾ. ಈಗ ಅವರಿಗಾಗಿ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ. ಈಗ ನಾವು ಮುಂದಿನ ಪ್ರಶ್ನೆ ತಗೋಣ. ಖ್ಯಾತ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶಿಸಿ ರಾಷ್ಟ್ರ ಪ್ರಶಸ್ತಿ ಪಡೆದ ಹಾಗೂ ಬಾಲಿವುಡ್ ನಟರೂ ಸಹ ಅಭಿನಯಿಸಿದಂತಹ ಒಂದು ಚಿತ್ರ, ಅದು 1971 ಚೊಚ್ಚಲ ಸಿನಿಮಾ. ಅದು ಯಾವುದದು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಖ್ಯಾತ ನಾಟಕಕಾರರಾದಂತಹ ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಚಿತ್ರ ಇದು. ಅದು 1971 ಬಿಡುಗಡೆಯಾಗಿತ್ತು. ಯಾವುದು ಈ ಚಿತ್ರ? ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಿ. ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಯಾರ್ಯಾರು ಸರಿಯಾದ ಉತ್ತರ ಕಳಿಸ್ಕೊಡ್ತೀರಿ ನೋಡೋಣ. ಈಗ ಕೇಳೋಣ ಟಗರು ಚಿತ್ರದ ಗೀತೆಯನ್ನು ಚರಣರಾಜ್ ಅವರ ಧ್ವನಿಯಲ್ಲಿ. ಇನ್ನು ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಚರಣರಾಜ್ ಅವರದ್ದೇ ಸಂಗೀತ ಇರುವಂತಹ ಗೀತೆಯನ್ನು.

ಲೋಕಲ್ ಬದಲಿ ಮುಳ್ಳಿನ ಮೇಲೆ ಹೊಣೆ ಒಂದು ಕೋಟಿ ಪೂರ ಒಂದು ಕೋಟಿ ಏನು ಕಾವಿ ಕೊಟ್ಟು ಉಳಿದ ಮುಳ್ಳಿನ ಮೇಲೆ ಬದಲಿ.

ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಖ್ಯಾತ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶಿಸಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ, ಹಾಗೆಯೇ 1971 ಬಿಡುಗಡೆಯಾದಂತಹ ಚೊಚ್ಚಲ ಸಿನಿಮಾ ಯಾವುದು ಅಂತ. ನಿಮ್ಮ ಉತ್ತರಗಳು ನಮ್ಮನ್ನು ತಲುಪಿವೆ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅವರ ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ. ನೇತ್ರ ಕೆಂಗೇರಿಯಿಂದ ನಿಮ್ಮ ಉತ್ತರ ಸರಿ ಇದೆ, ಹಾಗೆ ಬಿಂದು ಪ್ರಕಾಶ್ ಅವರ ಉತ್ತರ ಸರಿ ಇದೆ, ಎಸ್ ಆರ್ ಪದ್ಮಾವತಿ ಅವರು, ಪದ್ಮಾವತಿ ಶ್ರೀನಿವಾಸ ಮೂರ್ತಿ ಅವರು, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಪೂರ್ಣಿಮಾ ಅವರು ಬೆಂಗಳೂರಿನಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಜಯಶೀಲ ಜೆ ಪಿ ನಗರದಿಂದ, ಹಾಗೆಯೇ ನಿಮ್ಮ ಉತ್ತರ ಸಹ ಸರಿ ಇದೆ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ಇನ್ನು ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ, ನಿಮ್ಮ ಉತ್ತರ ಸಹ ಸರಿ ಇದೆ. ಅನುಪಮಾ ಕುಮಾರ ಪಾರ್ಕ್ನಿಂದ, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಬಿ ಕಾಲೋನಿ ಹರಿಹರದಿಂದ, ನಿಮ್ಮ ಉತ್ತರ ಸರಿ ಇದೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ಆಶಾ ಶ್ರೀನಿವಾಸ್ ಅವರು ಬನ್ನಿಪೇಟೆಯಿಂದ, ನಿಮ್ಮ ಉತ್ತರ ಸರಿ ಇದೆ. ರಾಧಾಕೃಷ್ಣ ಚಲ್ಲಹಳ್ಳಿ, ನಿಮ್ಮ ಉತ್ತರ ಸರಿ ಇದೆ. ಇನ್ನು ಕಾಂಬಳೆ ಮೊಳಕಾಲ್ಮೂರಿನಿಂದ, ನುಂಕಪ್ಪ ಕಾಂಬಳೆ, ನಿಮ್ಮ ಉತ್ತರ ಸಹ ಸರಿದೆ. ಶಾಂತಿನಿ ಹಾಸನ ಅವರು, ನಿಮ್ಮ ಉತ್ತರ ಸಹ ಸರಿದೆ. ಹರೀಶ್ ಮಲ್ಲೇಶ್ವರ, ನಿಮ್ಮ ಉತ್ತರ ಸಹ ಸರಿದೆ. ನೇತ್ರ ಫ್ರಮ್ ನೇತ್ರ ಅವರು ಅನ್ನಪೂರ್ಣೇಶ್ವರಿ ನಗರದಿಂದ, ನಿಮ್ಮ ಉತ್ತರ ಸರಿದೆ. ಉದಯ ಕರ್ಕೇರ ಅವರು ಉಡುಪಿಯಿಂದ, ನಿಮ್ಮ ಉತ್ತರ ಸಹ ಸರಿದೆ. ನಳಿನಾ ಹಲಸೂರು ಅವರು, ನಿಮ್ಮ ಉತ್ತರ ಸಹ ಸರಿದೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಇನ್ನು ನಾಗರತ್ನ ಅವರು ರಾಜಾಜಿನಗರದಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಚಿಕ್ಕೋಡಿ ತಾಲೂಕಿನಿಂದ ಲಗಮಣ್ಣ ಎಂಡ್ರಾವಿ, ನಿಮ್ಮ ಉತ್ತರ ಸಹ ಸರಿ ಇದೆ. ಶ್ವೇತಾ ಅವರು ಸುಳ್ಯದಿಂದ, ನಿಮ್ಮ ಉತ್ತರ ಸರಿ ಇದೆ. ಕಲಾ ಅರುಣ್ ಅವರು, ಇನ್ನು ಅಮೃತ ರಮೇಶ್ ಚಿತ್ರದುರ್ಗದಿಂದ, ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು, ಅಶ್ವಥ್ ಅವರು ಶಿವಮೊಗ್ಗದಿಂದ, ಉಷಾ ಅಶ್ವಥ್ ಅವರು, ಹಾಗೆ ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿಯಿಂದ, ಇನ್ನು ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು ವಂಶವೃಕ್ಷ. ಹೌದು, 1971 ಈ ಒಂದು ಚಿತ್ರ ಬಿಡುಗಡೆಯಾಗಿತ್ತು. ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಹ ಅಭಿನಯಿಸಿದರು ಅನ್ನುವಂಥದ್ದು ಪ್ರಮುಖ ವಿಷಯ ಇಲ್ಲಿ. ಹಾಗೆಯೇ ಆತ್ಮೀಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ರಸಪ್ರಶ್ನೆ ಗೇಮ್ ಶೋ ಮುಕ್ತಾಯ ಆಗ್ತಾ ಇದೆ. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಿಯಾದ ಉತ್ತರಗಳನ್ನು ಅಥವಾ ಈ ಒಂದು ಉತ್ತರಗಳನ್ನು ಕಳಿಸಿಕೊಟ್ಟಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು.

0: India rejects proposal to expand only non-permanent UN Security Council seats, calls reform bordering on failure. And India storm into semi-finals of Women's FIH Nations Cup, defeating Japan 2-1 in Auckland, New Zealand. And with that, we end the midday news.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 2:15. ಈಗ ಕಾರ್ಯಕ್ರಮ ನಮ್ಮ ನಿಮ್ಮ ಮಾತು, ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ ಸ್ಪಂದನ. ಪ್ರಸ್ತುತಿ ಕೆವಿ ಕೃಷ್ಣಪ್ಪ, ಚಂದು.
3: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಕೇಳುಗರೆ, ನಾನು ಕೋಲಾರ ಕೃಷ್ಣಪ್ಪ, ನನ್ನ ಜೊತೆಗಿದ್ದಾರೆ.
4: ನಮಸ್ತೆ, ನಾನು ಚಂದು, ಬಾನುಲಿ ಬಂಧು. ಕೃಷ್ಣಪ್ಪ ಅವರೇ, ಏನು ಗಿಡಗಳನ್ನೆಲ್ಲ ತರಿಸ್ಬಿಟ್ಟು ಆಫೀಸ್ ಮುಂದ್ಗಡೆ ಎಲ್ಲ ಗಾರ್ಡನ್ ಮಾಡ್ತಾ ಇದ್ದೀರಾ?
3: ಈಗ ಈ ಜೂನ್, ಜುಲೈ, ಆಗಸ್ಟ್ ಏನಿದೆ ಈ ಒಂದು ಸಮಯದಲ್ಲಿ ನಾವು ಯಾವುದೇ ಗಿಡ ಹಾಕಿದ್ರು ಶೇಕಡಾವಾರು ಬದುಕು ಉಳಿಯುವಂತಹದ್ದು ಜಾಸ್ತಿ. ಅಂದರೆ ವಾತಾವರಣದಲ್ಲಿರುವಂಥ ತೇವಾಂಶ, ಶೈತಾಂಶ ಅಂತ ಏನು ಅಂತ ಕರಿತೀವಿ, ಇದೆಲ್ಲ ಗಿಡ ನೀಟಾಗಿ ಬೇರ್ ಬಿಟ್ಟು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಒಂದು ಸೂಕ್ತವಾದಂತಹ ಕಾಲ ಅಂತ ಹೇಳಿ
4: ಮಳೆಗಾಲದ ಆರಂಭದ ದಿನಗಳು.
3: ಹೌದು, ಅಲಂಕಾರಿಕೆ ಗಿಡಗಳನ್ನು, ಹೂವಿನ ಗಿಡಗಳನ್ನು ಲಾಲ್ಬಾಗಿಂದ ತಂದು ನಾನು ಇವತ್ತು ಆಫೀಸ್ನ ಒಂದು ಆವರಣದಲ್ಲಿ ಸುಮಾರು ಒಂದು 30 ಗಿಡಗಳನ್ನು ನಾನು ನಾಟಿ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ.
4: ಅಂದರೆ ತುಂಬ ಖುಷಿ ಆಗುವಂತ ವಿಷಯ, ಯಾಕಂದ್ರೆ ನಮ್ಮ ಆಕಾಶವಾಣಿ ಆವರಣ ಮೊದಲೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈ ಮರ ಗಿಡಗಳ ನಡುವೆ ಮತ್ತಷ್ಟು ಬಣ್ಣದ ಹೂವುಗಳನ್ನು ಅರಳಿಸೋದಕ್ಕೆ ನೀವು ಸಿದ್ಧವಾಗಿದ್ದೀರಾ? ನೀವು ಲಾಲ್ಬಾಗ್ ಹೋಗಿದ್ರಿ ಅಲ್ವಾ, ಹೇಗಿತ್ತು ಅಲ್ಲಿಗೆ ಹೋಗಿದ ಅನುಭವ, ಮತ್ತೆ ಏನೆಲ್ಲ, ಯಾಕೆ ಬಂತು ಈ ಯೋಚನೆ ಆಫೀಸ್ ಆವರಣದಲ್ಲಿ ಇನ್ನಷ್ಟು ಗಿಡಗಳನ್ನ ನೆಡಬೇಕು ಅಂತ?
3: ಈಗ ಮಳೆಗಾಲ ಆರಂಭದಲ್ಲಿ ಸಾಮಾನ್ಯವಾಗಿ ಜೂನ್ ಜುಲೈ ಮಾಸದಲ್ಲಿ ಒಂದಷ್ಟು ಗಿಡ ನೆಡುವಂತಹದ್ದು ಅಭ್ಯಾಸ ನನಗಿದೆ. ಮನೆ ಹತ್ರ ಆಗಿರಬಹುದು, ತೋಟದಲ್ಲಾಗಿರಬಹುದು, ಅಥವಾ ಎಲ್ಲಿ ಜಾಗ ಇದ್ರೆ ಅಲ್ಲಿ ಅಟ್ಲೀಸ್ಟ್ ಕನಿಷ್ಠ ಒಂದು 2 ಗಿಡ ಆದರೂ ಹಾಕ್ತೀವಿ. ಒಂದು ಗಿಡ ನಾಟಿ ಮಾಡಬೇಕಾದ್ರೆ 2 ತಿಂಗಳು ಮೊದಲೇ ಗುಂಡಿಯನ್ನು ಅಗಿಬೇಕು, ಭೂಮಿ ಸಿದ್ಧತೆ ಮಾಡ್ಕೋಬೇಕು, ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ಸರಿ ಮಾಡ್ಕೋಬೇಕು, ಹೊಂದಿಸ್ಕೋಬೇಕು, ಗಿಡ ಅಥವಾ ಬೀಜವನ್ನು ತಂದು ಇಟ್ಕೋಬೇಕು, ಇವೆಲ್ಲ ಇದೆ. ಜೊತೆಗೆ ಈ ಒಂದು ಮಾಸದಲ್ಲೇ, ಜೂನ್ ಜುಲೈ ಮಾಸದಲ್ಲೇ ನಾವು ಯಾವುದೇ ಗಿಡವನ್ನು ನೆಟ್ಟಿದ್ರೆ ಅಥವಾ ಯಾವುದೋ ಒಂದು ಬೀಜವನ್ನು ನಾವು ಬಿತ್ತನೆ ಮಾಡಿದಾದಲ್ಲಿ ಅದು ಬೇಗ ಮೊಳೆಯೋದು ಅಥವಾ ಚೆನ್ನಾಗಿ ಬೇರ್ ಬಿಟ್ಟು ಬೆಳೆಯುವಂಥ ಒಂದು ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಶೇಕಡಾವಾರು 90% ಹೆಚ್ಚು ಯಾವುದೇ ಗಿಡಗಳನ್ನು ನಾವು ನೆಟ್ಟು ಪೋಷಣೆ ಮಾಡಿದರೆ ಅವು ಬದುಕುವಂಥದ್ದು, ಚೆನ್ನಾಗಿ ಮೊಳಕೆ ಹೊಡೆದು ಬೆಳೆ ಬೆಳೆಯುವಂಥದ್ದು ಜಾಸ್ತಿ.
4: ಯಾಕಂದ್ರೆ ಒಂದು ಮಳೆ ಇಲ್ಲ ಅಂದ್ರೆ ಇನ್ನೊಂದು ಮಳೆ ಬಂದೇ ಬರುತ್ತೆ. ಮಳೆ ನೀರಿನ ಶಕ್ತಿನೇ ಅಂತದ್ದು.
3: ಜೊತೆಗೆ ವಾತಾವರಣ ಹಾಗಿರುತ್ತೆ.
4: ಹಾಗಿದೆ,
3: ಹಾಗಾಗಿ
4: ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಸಾಕಷ್ಟು ಗುಲಾಬಿ, ಮಲ್ಲಿಗೆ, ಸೇವಂತಿಗೆ, ಮತ್ತೆಂತಂದ್ರೆ
3: ಅದು ಅರೇಕ ಫಾರ್ಮ್ಸ್ ಅಂತೇಳಿ ಅಲಂಕಾರಿಕ ಗಿಡ, ಅದು ಕೂಡ ತಂದಿದ್ದೀವಿ, ತಂದೆಲ್ಲ ಹಚ್ಚಿದೀವಿ. ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆ ದಿನ ನೀರನ್ನು ಹಾಕ್ತಾ ಅದನ್ನ ಪೋಷಣೆ ಮಾಡುವಂಥದ್ದು.
4: ಜೊತೆಗೆ ತುಂಬಾ ಇಷ್ಟ ಅಲ್ಲ?
3: ತುಂಬಾ ಇಷ್ಟ, ನಾನು ಕೃಷಿ ಪದವೀಧರ ಆಗಿರೋದ್ರಿಂದ ಕೃಷಿ ಅಂದ್ರೆ ಬಹಳ ಇಷ್ಟ. ಅದರಲ್ಲೂ ಮರ ಗಿಡ, ಅದರಲ್ಲೂ ಈ ಮರ ಗಿಡ ಅಂದ್ರೆ ತುಂಬಾ ಇಷ್ಟ. ಈ ನಾನು ಬೆಂಗಳೂರು ನಗರ ಪ್ರದೇಶದಲ್ಲಿ ಇಲ್ಲೇ ನಾನು ನೆಲೆಸಿದ್ರು ಕೂಡ ಮನೆ ಹತ್ರ 2 ತೆಂಗಿನ ಮರ, ಒಂದು ನೇರಳೆ ಮರ, ಒಂದು ಹೊಂಗೆ ಮರ, ಒಂದು ಬಾದಾಮಿ ಮರ, ಪಾರಿಜಾತ, ಮತ್ತೆ ಅರೇಕ ಫಾರಮ್ಸು, ಜೊತೆಗೆ ಮಾವಿನ ಗಿಡ, ನುಗ್ಗೆ ಗಿಡ, ತೊಂಡೆ ಗಿಡ, ಅವಕಾಡೋ, ಪಪ್ಪಾಯ,
4: ಬಟರ್ಫ್ರೂಟ್,
3: ಮಲ್ಲಿಗೆ, ಮತ್ತೆ ಅಶೋಕ ಮರ, ಮತ್ತೆ ಪಾರಿಜಾತ ಕೂಡ ಹಾಕಿದ್ದೀನಿ.
4: ಅಂದ್ರೆ ನಿಮ್ಮ ಮನೆ ಗಾರ್ಡನ್ ಅಲ್ಲಿ ಇಷ್ಟೆಲ್ಲ
3: ಇದೆ? ಎಲ್ಲ ನಮ್ಮ ಏನ್ ಲೇಔಟ್ ಅಲ್ಲಿ ಯಾವುದೇ ಒಂದು ಅಕೇಶನ್ ನಡೆದ್ರು ಫಸ್ಟ್ ನಮ್ಮ ಮನೆ ಹತ್ರ ಬರ್ತಾರೆ ಫೋಟೋ ಶೂಟಿಂಗ್. ಅಷ್ಟೆಲ್ಲ ಗ್ರೀನರಿ ಮೇಂಟೈನ್
4: ರಿಯಲಿ. ಹಂಗಾರೆ ನಮ್ಗೆಲ್ಲ ಒಂದು ದಿನ ಕೊಟ್ಬಿಡಿ, ನಾವು ಬಂದು ನೋಡ್ಕೊಂಡು ನಾವು ಫೋಟೋ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಬರ್ತೀವಿ. ನಿಮ್ ಮಾತ್ ಕೇಳಿಸ್ಕೊಂಡು ನಮ್ ಲಿಸ್ನರ್ಸ್ ಕೇಳಿದ್ರೆ ಎಷ್ಟ್ ಜನ ಬರ್ತಾರೋ ಗೊತ್ತಿಲ್ಲ. ನಿಮ್ ಮನೆ ಹತ್ರಕ್ಕೆ
3: ಎಲ್ಲ ಗಿಡ ನಾಟಿ ಮಾಡ್ತಾ ಇದ್ರೆ ಸುತ್ತಮುತ್ತಲ ಇರೋರೆಲ್ಲ ಹೇಳೋರು, ಇಷ್ಟೆಲ್ಲ ಗಿಡ ಹಾಕ್ತಾ ಇದೀರಿ, ದೊಡ್ಡದಾದ್ಮೇಲೆ ಎಲೆ ಉದುರುತ್ತೆ, ದಿನ ಗುಡಿಸ್ಬೇಕು, ಕ್ಲೀನ್ ಮಾಡ್ಬೇಕು, ಇದೆಲ್ಲ ಸಮಸ್ಯೆ ಆಗತ್ತೆ ಅಂತ. ಆದ್ರೂ ನಾನು ಅದಕ್ಕೇನು ಕಿವಿ ಕೊಟ್ಟಿಲ್ಲ. ಉದುರ್ತದೆ, ಬೇಲೆ ಉದುರ್ತದೆ, ಎಲ್ಲ ತೆಗೆದು ಅದಕ್ಕೆ ಬುಡಕ್ಕೆ ಹಾಕ್ತೀನಿ, ಒಳ್ಳೆ ಗೊಬ್ಬರ ಆಗುತ್ತೆ. ಕಾಂಪೋಸ್ಟ್, ಅದೇನು ನಾವು ಏನು ರಸಗೊಬ್ಬರವನ್ನು ಬೇರೆ ಬೇರೆ ಗೊಬ್ಬರಗಳನ್ನು ಅಂಗಡಿಯಿಂದ ತಂದು ನಾವು ತಂದು ಹಾಕುವಂಥದ್ದಿಲ್ಲ. ಅದಕ್ಕೆ ಬೇಕಾದಷ್ಟು ಎಲೆ ಉದುರುತ್ತೆ, ಅದನ್ನೇ ಅದಕ್ಕೆ ಹಾಕ್ತೀವಿ. ಮಲ್ಚಿಂಗ್ ಅಂತ ಕರಿತೀವಿ, ಹೊದಿಕೆ ಅಂತ ಕರಿತೀವಿ ಕನ್ನಡದಲ್ಲಿ. ಜೊತೆಗೆ ಮನೆಯಲ್ಲಿ ತರಕಾರಿ ವೇಸ್ಟ್ ಸಿಗುತ್ತೆ, ಹಣ್ಣಿನ ವೇಸ್ಟ್ ಸಿಗುತ್ತೆ, ಇವೆಲ್ಲ ಏನೇನು ಮಣ್ಣಿನಲ್ಲಿ ಕಳಿತು ಅದಕ್ಕೆ ಗಿಡಕ್ಕೆ ಒಂದು ಸತ್ವವನ್ನ, ಒಂದು ಸಾರವನ್ನು ಕೊಡ್ತಾವೋ ಅವೆಲ್ಲವನ್ನು ಕೂಡ ನಾವು ಬುಡಕ್ಕೆ ಹಾಕ್ತೀವಿ.
4: ಅಂದ್ರೆ ನೀವು ಬರೀ ಹೇಳೋದಷ್ಟೇ ಅಲ್ಲ, ಮಾಡಿ ಅದ್ರ ತರ

0: ನಡ್ಕೊಳ್ತಾ ಇದ್ದೀರಿ? ಓ ವೆರಿ ಗುಡ್.
1: ಜೊತೆಗೆ ಊರಲ್ಲಿ ನಮ್ಮ ಶ್ರೀನಿವಾಸಪುರ ಕಡೆ ಮಾವಿನ ತೋಟ ಇದೆ, ಅದರಲ್ಲಿ ನಾನು ಏನು ಅದರಲ್ಲಿ ಮಲ್ಲಿಕಾ
0: ರುಚಿಯಾದ ಹಣ್ಣುಗಳು,
1: ಅದರಲ್ಲಿ ಮಲ್ಲಿಕಾ ಬಾದಾಮಿ ಮತ್ತೆ ರಸಪುರಿ ಇದೆ, ತೋತಪುರಿ ಇದೆ, ನೀಲಂ ಇದೆ, ಇಷ್ಟು ಒಂದು 4-5 ತಳಿಗಳನ್ನು ನಾನು ಬೆಳೆಸಿದ್ದೀನಿ. ಜೊತೆಗೆ ಏನು ಅದರಲ್ಲಿ ವಿಶೇಷವಾಗಿ ನಾನು ಅಲ್ಲಿ ಹೋಗಿ ಏನು ಅಂತರ್ಬೇಸಾಯ ಮಾಡೋಕ್ಕೆ ಹೋಗಲ್ಲ. ಹುರುಳಿ ಒಂದು ಸಲ ಬಿತ್ತನೆ ಮಾಡ್ತೀನಿ, ಅದನ್ನು ಹೂವಾಡ ಅಂತಕ್ಕೆ ಬಂದಾಗ ಅದನ್ನು ಕಲ್ಟಿವೇಟರ್ ಹಾಕಿ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿಬಿಡ್ತೀನಿ,
0: ಗೊಬ್ಬರ
1: ಅಷ್ಟೇ, ಇನ್ನೇನು ಬೆಳೆ ಬೆಳೆಯೋಕ್ಕೆ ಹೋಗಲ್ಲ. ಯಾಕಂದ್ರೆ ನಾನು ಇಲ್ಲಿ ಕೆಲಸ ಮಾಡ್ತಾ ಅಲ್ಲಿ ವ್ಯವಸಾಯ ಮಾಡೋಕ್ಕೆ ಹೋದರೆ ಎರಡು ಕಡೆ ಮಾಡೋದು ಕಷ್ಟ ಅಂತ.
0: ಕರೆಕ್ಟ್, ಅದಕ್ಕೆ ನೀವು ಯಾವಾಗಲೂ ಗೊಬ್ಬರ, ಬೀಜ, ಮಣ್ಣು, ಆಮೇಲೆ ಗಿಡ ಮರ ಅಂತಲೇ ಮಾತಾಡ್ತಾ ಇರ್ತೀರಿ. ಒಟ್ಟಾರೆ ಸಾರ್ಥಕ ಆಯ್ತು ಇವತ್ತು, ಒಂದಷ್ಟು ಗಿಡಗಳನ್ನು ನೆಟ್ಬಿಟ್ರಿ ನೀವು. ನೆಕ್ಸ್ಟ್ ನಮ್ಮ ಲಿಸ್ನರ್ಸ್ ಯಾರೇ ಬಂದರೂ ಕೂಡ ಬಣ್ಣ ಬಣ್ಣದ ಹೂವುಗಳು ನಮ್ಮ ಆಕಾಶವಾಣಿ ಆವರಣ ತುಂಬ ಕಾಣ ಹಂಗೆ ಮಾಡಿದ್ರಿ ಕೃಷ್ಣಪ್ಪ ಅವರೇ. ಈಗ ನಾವು ಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಮಾತು ಕೇಳ್ತಾ ಅನ್ಕೊಳ್ತಾರೆ, ಏನಪ್ಪ ಇವರು ಎಷ್ಟು ಮಾತಾಡ್ತಾರೆ ಅಂಥೇಳಿ. ನಮ್ಮ ಕೇಳುಗರು ಬರೆದಿರುವಂಥ ಪತ್ರಗಳ ಕಡೆಗೂ ಕೂಡ ಗಮನ ಹರಿಸೋಣ. ನಾವು ಮಹಾಲಿಂಗಪ್ಪ ಜಾಲ್ವಾದಿ ಜಮಖಂಡಿಯಿಂದ ಪತ್ರ ಬರೆದಿದ್ದಾರೆ ನಮಗೆ. ಅವ್ರು ಹೇಳ್ತಾರೆ 1973 ನವೆಂಬರ್ ಅಂತ ಕೂಡ ತಿಂಗಳೂ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಅವಾಗಿಂದ ರೇಡಿಯೋ ಕೇಳ್ತಾ ಇದ್ದೀನಿ ನಾನು. ಇತ್ತೀಚೆಗೆ ನಾನು ಕರೆ ಮಾಡೋದನ್ನು ಕಮ್ಮಿ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಅನುಕೂಲ ಆಗಲಿ, ಅವಕಾಶಗಳು ಸಿಗಲಿ ಅಂಥೇಳಿ ಕರೆ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ. ಆದರೆ ನಮ್ಮ ವಿವಿಧ ಭಾರತಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೊಸ ಕೇಳುಗರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ, ಅದರ ಬದಲಾಗಿ ಅಪರೂಪದ ಹಾಡುಗಳನ್ನು ಕೇಳಿ ಅಂತ ಹೇಳಬಹುದಲ್ವಾ?
1: ನಮ್ಮಲ್ಲಿ ಬೇಕಾದಷ್ಟು ಅಪರೂಪದ ಹಾಡುಗಳನ್ನು ಕೂಡ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಜೊತೆಗೆ ಹೆಚ್ಚಿನ ಒಂದು ನಮ್ಮ ಕೇಳುಗರ ಅಭಿರುಚಿ ಏನಿದೆ, ಅವರ ಅಭಿರುಚಿಗೆ ತಕ್ಕ ಹಾಗೆ ನಾವು ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಅವರು ಅಪರೂಪದ ಹಾಡುಗಳನ್ನು ಕೇಳಿದ್ದಾದಲ್ಲಿ ನಾವು ಖಂಡಿತ ಅವನ್ನ ಪ್ರಸಾರ ಮಾಡೇ ಮಾಡ್ತೀವಿ.
0: ಅಲ್ಲ, ಅವ್ರು ಹೇಳೋದು ಹೊಸ ಕೇಳುಗರಿಗೆ ಅವಕಾಶ ಮಾಡಿಕೊಡಿ ಅನ್ನೋದ್ರ ಬದಲಾಗಿ ಅಪರೂಪದ ಹಾಡುಗಳನ್ನ ಕೇಳಿ ಅಂತ ಹೇಳಿದ್ರೆ, ಒಂದಷ್ಟು ಅಪರೂಪದ ಹಾಡುಗಳು ಯಾರು ಕೇಳ್ತಾರೋ ಅವ್ರ ಕಾಲ್ಗೆ ನೀವು ಅಟೆಂಡ್ ಮಾಡಿ ಅಂತ ಹೇಳ್ತಾರೆ, ತಗೊಳ್ಬಹುದು, ಏನ್ ತೊಂದರೆ ಏನೂ ಇಲ್ಲ.
1: ಆಯ್ತು, ಇನ್ಮೇಲೆ ಸ್ವಲ್ಪ ಒಂದು ಇದು ಕೂಡ ಒಂದು ಪ್ರಯೋಗ ತರ ಮಾಡೋಣ. ಅಪರೂಪದ ಹಾಡುಗಳಿಗೆ ನೀವು ಕರಿ ಮಾಡಿ ಅಂತೇಳಿ ಒಂದು ನಮ್ಮಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನು ಕೊಟ್ಟು ಅಪರೂಪ ಇವರ ಒಂದು ಏನು ಕೋರಿಕೆಯಂತೆ ಅಪರೂಪದ ಹಾಡುಗಳನ್ನು ನಾವು ಪ್ರಸಾರ ಮಾಡೋಣ ಸ್ವಲ್ಪ ದಿನದ ಮಟ್ಟ.
0: ಅವರೇ ಹೇಳ್ತಾ ಇದ್ದಾರೆ ಈ ಸ್ಪಂದನ 15 ನಿಮಿಷದ ಕಾರ್ಯಕ್ರಮದಲ್ಲಿ ಹಾಡು ಯಾಕೆ ಬೇಕು ಅಂತ.
1: ಆಕಾಶವಾಣಿಯ ಒಂದು ಮುಖ್ಯ ಉದ್ದೇಶವೇ ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆ. ಕೇವಲ ಮಾಹಿತಿಯನ್ನು ಕೊಡ್ತಾ ಹೋದರೆ ಕೇಳೋರಿಗೆ ಅದಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. 15 ನಿಮಿಷ ಬರೀ ಮಾತಾಡ್ತಾನೆ ಹೋದರೆ ಕೆಲವ್ರಿಗೆ ಬೋರ್ ಆಗುತ್ತೆ. ಕೆಲವೊಂದು ಸಂಶೋಧನೆಗಳ ಪ್ರಕಾರ 5 ನಿಮಿಷಕ್ಕಿಂತ ಹೆಚ್ಚು ಮಾತಾಡಿದ್ರೆ ಕೇಳೋದಕ್ಕೆ ಆಸಕ್ತಿ ಕಳೆದುಕೊಳ್ತಾರೆ ಅನ್ನೋದು ಒಂದಿದೆ, ಒಂದು ಅಧ್ಯಯನ ಇದೆ.
0: ಅಲ್ಲ, ನಮ್ಮ ಮಹಾಲಿಂಗಪ್ಪ ಜಾಲ್ವಾದಿ ಅವರಿಗೆ ಒಂದು ಹಾಡು ಕೇಳೋದ್ರಲ್ಲಿ ಏನಪ್ಪ ಅಲ್ವಾ, ಹಾಗಾಗಿ ಮಾತಿನ ಮಧ್ಯದಲ್ಲಿ
1: 15 ನಿಮಿಷದಲ್ಲಿ ಒಂದು 3-4 ನಿಮಿಷ ಹಾಡು ಕೇಳೋದ್ರಿಂದ ಅದೇನು ಅಂತ ಒಂದು ಅಭಾಸ ಅನ್ಸಲ್ಲ, ಇನ್ನು ಕೇಳೋರಿಗೆ ಚೆನ್ನಾಗಿರುತ್ತೆ ಅಂತ ನಾವು ಅದು ಒಳ್ಳೊಳ್ಳೆ ಹಾಡುಗಳನ್ನ ನಾವು ಈ ಮಧ್ಯೆ ಸ್ಪಂದನ ಕಾರ್ಯಕ್ರಮದ ಮಧ್ಯೆ ಪ್ರಸಾರ ಮಾಡ್ತಾ ಇದ್ದೀವಿ.
0: ಅವರೇ ಹೇಳಂಗೆ ಅಪರೂಪದ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೀವಿ.
1: ಇವರ ಕೋರಿಕೆ ಅಂತಾನೆ ಒಂದು ಅಪರೂಪದ ಹಾಡನ್ನು ಇವಾಗ
0: ಕೇಳಿ ಮಹಾಲಿಂಗಪ್ಪ ಅವರೇ,
1: ಒಂದು ಹಾಡನ್ನು ಅವ್ರಿಗಾಗಿ ಅಪರೂಪದ ಹಾಡನ್ನು ಪ್ಲೇ ಮಾಡ್ತೀರಾ?
0: ಡೆಫಿನೆಟ್ಲಿ
1: ಮಾಡಿ.

0: ಅಂತೂ ಒಂದು ಚಂದದ ಹಾಡಂತೂ ಕೇಳ್ಕೊಂಡು ಬಂದ್ವಿ ನಾವು. ನಮ್ಮ ಇನ್ನೊಬ್ರು ಕೇಳಿದ್ರು, ಹೇಳ್ತಾ ಇದ್ದಾರೆ ಅವರು, ಮಾದನ ಹೆಪ್ಪೆರ್ಗಿಯ ಶಿವಲಿಂಗಪ್ಪ ಭದ್ರೆ, ಕಲಬುರಗಿ ಜಿಲ್ಲೆ ಅಳನ್ ತಾಲೂಕು. ಕಾರ್ಯಕ್ರಮ ನನಗೆ ಇಷ್ಟ ಆಗ್ತಾ ಇದೆ, ಪದಬಂಧ ರಸಪ್ರಶ್ನೆ ನೀವೇನು ಕಾರ್ಯಕ್ರಮ ಕೊಡ್ತಾ ಇದ್ರೋ ಅದೆಲ್ಲ ಇಷ್ಟ ಆಗ್ತಾ ಇದೆ. ಆದರೆ ರಾತ್ರಿ ಹೊತ್ತು ಯಾಕೆ ನೀವೊಂದು ನಾಟಕ ಪ್ರಸಾರ ಮಾಡಬಾರ್ದು?
1: ನಾಟಕ ಬೆಂಗಳೂರು ಆಕಾಶವಾಣಿಯ ಮುಖ್ಯವಾಹಿನಿಯಲ್ಲಿ ಪ್ರಸಾರ ಮಾಡ್ತಿದ್ದಾರೆ. ಸೊ ಹಾಗಾಗಿ ವಿವಿಧ ಭಾರತಿ ಎಕ್ಸ್ಕ್ಲೂಸಿವ್ ಆಗಿ ಮನೋರಂಜನೆಗಾಗಿ ನಮ್ಮ ವಿವಿಧ ಭಾರತಿ ಇರುವಂಥದ್ದು. ಈಗ ನಾಟಕ, ಕತೆ, ಕವನ, ಸಾಹಿತ್ಯ, ಸಂಗೀತ ಎಲ್ಲ ಕೂಡ ನಮ್ಮ ಏನು ಬೆಂಗಳೂರು ಮುಖ್ಯ ಆಕಾಶವಾಣಿ ಕೇಂದ್ರದಲ್ಲಿ ಅಥವಾ ಜೊತೆಗೆ ರಾಜ್ಯದ ಇತರೆ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮನೋರಂಜನೆ ನೀಡುವಂಥ ಚಿತ್ರಗೀತೆಗಳನ್ನು ಜೊತೆಗೆ ಸೌಂಡ್ ಟ್ರ್ಯಾಕ್, ಕನ್ನಡ ಫಿಲಮ್ ಸೌಂಡ್ ಟ್ರ್ಯಾಕನ್ನು ನಾವು ಪ್ರಸಾರ ಮಾಡ್ತಿದ್ದೀವಿ. ಜೊತೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನಾಟಕ ಬೇಕು ಅನ್ನೋದಾದರೆ ಬೆಂಗಳೂರು ಆಕಾಶವಾಣಿಯ ಮುಖ್ಯವಾಹಿನಿಯನ್ನು ಅವ್ರು ಟ್ಯೂನ್ ಮಾಡಬಹುದು.
0: ಪ್ರತಿಯೊಂದು ಚಾನೆಲ್ಗೂ ಕೂಡ ಅದರದ್ದೇ ಆದಂತಹ ರೀತಿ ನೀತಿಗಳಿರುತ್ತೆ. ಹಾಗಾಗಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಏನಿದೆ, ಇದು ತನ್ನದೇ ಆದಂತಹ ಒಂದಷ್ಟು ನೀತಿ ನಿಯಮಗಳಡಿಯಲ್ಲಿ ಬರೋದ್ರಿಂದ ಇವರು ಹೇಳೋ ಹಾಗೆ ನಾಟಕಗಳಿರಬಹುದು, ಜನಪದ ಗೀತೆಗಳಿರಬಹುದು, ಇಂಥವೆಲ್ಲವನ್ನು ಕೂಡ ಸದ್ಯಕ್ಕೆ ಪ್ರಸಾರ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ನಾವು ಹೇಳುವ ಮಾತುಗಳು.
1: ಶಿವಲಿಂಗಪ್ಪ ಭದ್ರೆಯವರಿಗೆ ತುಂಬ ಧನ್ಯವಾದಗಳು. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶಗಳನ್ನು ಕಾರ್ಯಕ್ರಮಕ್ಕೆ

0: ವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟ್ರೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಬದ್ಧರಾಗಿರಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯಕರ ಭಾರತ ಮತ್ತು ವಿಕಸಿತ ಭಾರತ 2047 ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲಾ ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30 ಸಭೆ ನಡೆಯಲಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ.

ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ದತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣನಾಯ್ಕ ಹಾಗೂ ಬೆಳಗಾವಿಯ ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ದಾಳಿಗೆ ಒಳಗಾದ ಅಧಿಕಾರಿಗಳಾಗಿದ್ದಾರೆ. ಇನ್ನೊಂದೆಡೆ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ ಅವರ ಮನೆ ಹಾಗೂ ಚಿತ್ರದುರ್ಗ ನಗರ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ರಾಜ್ಯದ ಮೇಕೆದಾಟು ಯೋಜನೆ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇದೇ 23ರಂದು ತಮಿಳುನಾಡು ರೈತರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಿರುವಾರೂರಿನಲ್ಲಿ ನಡೆದ ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟುಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕರ ಅಹವಾಲುಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವೇ ವಿಲೇವಾರಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೊ ನ್ಯಾಯಾಲಯ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024ರ ಫೆಬ್ರವರಿ 7ರಂದು ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೊ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ, ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
5: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:41:40. ಈಗ ಚಿತ್ರತಾನ ಕಾರ್ಯಕ್ರಮ. ಒಂದೇ ಚಿತ್ರದ ಹಾಡುಗಳನ್ನ ಕೇಳುವ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಆಕಸ್ಮಿಕ. ಹೌದು, ಈ ಒಂದು ಚಿತ್ರವನ್ನು 1993 ಬಿಡುಗಡೆ ಮಾಡಲಾಯಿತು. ಈ ಒಂದು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ್ದು. ಪ್ರಮುಖ ಪಾತ್ರಗಳಲ್ಲಿ ಮಾಧವಿಯವರು, ವಜ್ರಮುನಿಯವರು, ತೂಗುದೀಪ ಶ್ರೀನಿವಾಸ್ ಅವರು, ಗೀತಾ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಒಂದು ಚಿತ್ರವನ್ನು TS ನಾಗಾಭರಣ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಚಿತ್ರಕ್ಕೆ ಹಂಸಲೇಖ ಅವರ ಸಂಗೀತ ಇದ್ದು, ಬಹುತೇಕ ಈ ಚಿತ್ರದ ಹಾಡುಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅವರು ವೇಶ್ಯಾವಾಟಿಕೆ ಜಲವನ್ನ ಪತ್ತೆ ಹಚ್ಚುವಂತ ಸಂದರ್ಭದಲ್ಲಿ ಒಂದು ಅಮಾಯಕ ಹುಡುಗಿಯೊಬ್ಬಳನ್ನ ರಕ್ಷಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಆ ಒಂದು ಅನಿರೀಕ್ಷಿತ ಪರಿಸ್ಥಿತಿಯಲ್ಲಿ ಎದುರಾದಂಥ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ತಿರುವುಗಳನ್ನು, ಹಾಗೆ ಅಪರಾಧದ ಜಗತ್ತಿನ ಕಥೆಯನ್ನು ಈ ಒಂದು ಚಿತ್ರ ಆಧರಿಸಿದ್ದಾಗಿದೆ. ಈ ಒಂದು ಚಿತ್ರವನ್ನು ಪ್ರಸಿದ್ಧ ಲೇಖಕ ತರಾಸು ಅವರ ಆಕಸ್ಮಿಕ, ಅಪರಾಧಿ, ಪರಿಣಾಮ ಎನ್ನುವಂತಹ 3 ಕಾದಂಬರಿಗಳನ್ನು ಆಧರಿಸಿ ಚಿತ್ರವನ್ನು ನಿರ್ಮಾಣ ಮಾಡಲಾಗಿತ್ತು. ಈಗ ಕೇಳೋಣ ಆಕಸ್ಮಿಕ ಚಿತ್ರದ ಗೀತೆಗಳನ್ನು.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಆತ್ಮೀಯ ಕೇಳಿದರೆ, ಸಮಯ ಆಗಿದೆ 2:59:30. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಆಕಸ್ಮಿಕ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ, ಆನಂತರ 4 ಗಂಟೆಯಿಂದ 5 ಗಂಟೆಯವರೆಗೆ ಕೇಳುವಿರಿ ಪರಿಮಳ ಮುಕ್ತ ಮಾತು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಓರ್ವ ವಿಶೇಷ ಅತಿಥಿಯನ್ನು ಕರೆತರ್ತಿದ್ದೀವಿ. ಖಂಡಿತ ನೀವು ಪರಿಮಳ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 4:02:50. ಈಗ ನೀವು ಕೇಳುವಿರಿ ಪರಿಮಳ ಮುಕ್ತ ಮಾತು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಹಾಗೆಯೇ ಕಿರುತೆರೆ ನಟಿ ಸಿತಾರಾ ಅವರ ಜೊತೆ ನಮ್ಮ ಇಂದಿನ ಮುಕ್ತ ಮಾತು. ಆತ್ಮೀಯ ಕೇಳುಗರೆ, ರಂಗಭೂಮಿ ಅಂದರೆ ಅದು ನಟನೆಯ ತಾಯಿ ಬೇರು ಇದ್ದಂತೆ. ಅಲ್ಲಿ ಪಳಗಿದ ಕಲಾವಿದರು ಕಿರುತೆರೆಯಾಗಲಿ ಅಥವಾ ಬೆಳ್ಳಿ ಪರದೆಗಾಗಲಿ ಬಂದರೆ ಆ ಪಾತ್ರಗಳಿಗೆ ಸಿಗುವಂತಹ ತೂಕನೇ ಬೇರೆ. ಅಂತಹದ್ದೇ ಒಂದು ಗಟ್ಟಿಯಾದ ರಂಗಭೂಮಿ ಹಿನ್ನೆಲೆಯಿಂದ ಬಂದು ಕನ್ನಡಿಗರ ಮನೆ ಮನೆಗಳಲ್ಲಿ ತಮ್ಮ ನಟನೆಯ ಮೂಲಕ ವಿಶಿಷ್ಟ ಸ್ಥಾನ ಗಳಿಸಿರುವಂತಹ ಒಬ್ಬ ಅದ್ಭುತ ಕಲಾವಿದೆ ಇವತ್ತು ನಮ್ಮ ಜೊತೆ ಆಗ್ತಿದ್ದಾರೆ. ಹೌದು, ಅವರೇ ನಟಿ ಸಿತಾರಾ ಅವರು. ಅಗ್ನಿಸಾಕ್ಷಿ ಹಾಗೂ ಕಸ್ತೂರಿ ನಿವಾಸದಂತಹ ದೃಶ್ಯ ಕಾವ್ಯಗಳಲ್ಲಿ ಪ್ರೀತಿಯ ಅತ್ತಿಗೆಯಾಗಿ ವೀಕ್ಷಕರ ಕಣ್ಣಾಲಿಗಳನ್ನು ಒದ್ದೆ ಮಾಡಿದವರು ಇವರು. ಹಾಗೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಪಾರು ಧಾರಾವಾಹಿಯ ದಾಮಿನಿಯಂತಹ ಖಡಕ್ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳುವುದರ ಮೂಲಕ ತಮ್ಮ ನವರಸಗಳನ್ನು ತೆರೆದಿಟ್ಟವರು. ಇಷ್ಟು ಮಾತ್ರ ಅಲ್ಲದೆ ತೆರೆಯ ಮುಂದೆ ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚಿನದಾಗಿ ತೆರೆಯ ಹಿಂದೆ ಸಾಕಷ್ಟು ಕೆಲಸವನ್ನು ಇವರು ಮಾಡಿದ್ದಾರೆ. ಮಾತ್ರ ಅಲ್ಲ, 12 ನೃತ್ಯ ಪ್ರಕಾರಗಳನ್ನು ಅಭ್ಯಾಸ ಸಹ ಮಾಡಿದ್ದಾರೆ. ಒಬ್ಬ ರಂಗಭೂಮಿ ಕಲಾವಿದೆಯಾಗಿ ಅವರ ಶಿಸ್ತು ಕಿರುತೆರೆಯಲ್ಲಿ ದಶಕಗಳ ಕಾಲ ಸಾಗಿ ಬಂದಂತಹ ಅವರ ಸುದೀರ್ಘ ಪಯಣ, ಹಾಗೆಯೇ ಪಾತ್ರದಿಂದ ಪಾತ್ರಕ್ಕೆ ಅವರು ಬದಲಾಗುವಂತಹ ಪರಿ, ಇವೆಲ್ಲದರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಮೇಡಮ್, ನಮ್ಮ ವಿವಿಧ ಭಾರತೀಯ ಪರಿಮಳ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ ಮೇಡಮ್?
1: ಒಳ್ಳೆ ಪ್ರೋಗ್ರಾಮ್ ಹೆಸರಿಟ್ಟಿದ್ದೀರಾ, ತುಂಬಾ ಒಳ್ಳೆ ಹೆಸರಿಟ್ಟಿದ್ದೀರಾ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ?
1: ನಾನು ಅದ್ಭುತವಾಗಿದ್ದೀನಿ, ನೀವ್ ಹೇಗಿದ್ದೀರಾ?
0: ನಾವು ತುಂಬಾ ಚೆನ್ನಾಗಿದ್ದೀವಿ ಮೇಡಮ್. ಹಾ ಮೇಡಮ್, ನಿಮ್ಮನ್ನ ಇವತ್ತು ಮಾತಾಡಿಸ್ತಾ ಸಾಕ್ತೀನಿ, ನಿಮ್ಮ ಜೀವನದ ಕುರಿತಾಗಿ, ಬೆಳೆದು ಬಂದ ಹಾದಿಯ ಕುರಿತಾಗಿ.
1: ಖಂಡಿತ ಖಂಡಿತ
0: ಖಂಡಿತ ಮ್ಯಾಮ್. ಮೊದಲ ಪ್ರಶ್ನೆ ನಿಮಗೆ, ಅಂದ್ರೆ ಸಾಮಾನ್ಯವಾಗಿ ಒಬ್ಬೊಬ್ಬರಿಗೂ ಒಂದೊಂದು ಆಗ್ಬೇಕು, ಏನೋ ಒಂದು ಸಾಧಿಸ್ಬೇಕು ಅಂತ ಇರುತ್ತೆ, ಆದ್ರೆ ನಿಮ್ಗೆ ನಟನೆ ಮೇಲೆ ಆಸಕ್ತಿ ಮೂಡಿದ್ ಹೇಗೆ ಅಂತ?
1: ನಟನೆ ಆಸಕ್ತಿ ನಾನು ಸರ್ ಬೆಳೆದಿದ್ದು ಸಾಣೆಹಳ್ಳಿ ಮಠದಲ್ಲಿ, ಸ್ವಾಮೀಜಿಗಳ ಆಶೀರ್ವಾದದಿಂದ. ಶ್ರೀ ಪಂಡಿತಾರಾಧ್ಯ ಸ್ವಾಮೀಜಿಗಳು ಸಾಣೆಹಳ್ಳಿ ಶಾಖಾ ಮಠ, ಅಲ್ಲಿ ನಾನು ಬೆಳೆದಿದ್ರಿಂದ ನನಗೆ ಕಲೆ ಸಾಹಿತ್ಯಕ್ಕೆ ಯಾವ ಕೊರತೆಯೂ ಇರಲಿಲ್ಲ ಆ ಮಠದಲ್ಲಿ. ನಮಗೆ ಸ್ವಾಮೀಜಿಗಳು ಅಷ್ಟು ಅಂದ್ರೆ ಅದನ್ನ ತುಂಬಾ ಶ್ರೀಮಂತವಾಗಿ ಬೆಳೆಸಿದ್ದಾರೆ ಅದನ್ನ.

0: ಹಾಗಾಗಿ ನನ್ನ ಬಾಲ್ಯ ನಾನು ಅಲ್ಲಿ ಕಳೆದಿದ್ರಿಂದ ನನ್ನನ್ನು ಅವರು ಅಂದ್ರೆ ದತ್ತು ತಗೊಂಡು ಅವರು ನನ್ನನ್ನು ಸಾಕಿದ್ರಿಂದ ನನಗೆ ಈ ಕಲೆ ಸ್ವಲ್ಪ ಕರಗತ ಆಗೋದಕ್ಕೆ ತುಂಬಾ ಸರಳವಾಯ್ತು, ಸಹಜವಾಯ್ತು, ಈಸಿ ಆಯ್ತು ಅಂತ ಹೇಳ್ಬೋದು. ಆಮೇಲೆ ನನಗೆ ಅಲ್ಲಿ ಯಾಕೆ ಇನ್ಸ್ಪಿರೇಷನ್ ಅಂದ್ರೆ ನೀನಾ ಸಮಯ ಇನ್ಸ್ಪಿರೇಷನ್ ನನ್ಗೆ. ಅಲ್ಲಿ ನೃತ್ಯ ಮಾಡಕ್ ಬರ್ತಾ ಇದ್ರು ಅವರು ಫೆಸ್ಟಿವಲ್ಗೆ, ಅಲ್ಲಿ ಅಂತಾರಾಷ್ಟ್ರೀಯ ಫೆಸ್ಟಿವಲ್ ಎಲ್ಲ ಮಾಡ್ತಾರೆ. ಆ ಫೆಸ್ಟಿವಲ್ ಅಲ್ಲಿ ನೀನಾ ಸಮಯನ ತುಂಬಾ ಅದ್ಭುತ ನಾಟಕಗಳು ಬರ್ತಾ ಇತ್ತು. ತುಂಬಾ ಅದ್ಭುತ ನಟರು, ಆ ಒಳ್ಳೆ ಸಬ್ಜೆಕ್ಟ್ ಗಳು ತಗೊಂಡ್ ಮಾಡೋರು. ಅವಾಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ನಾನಿನ್ನು 8th ಸ್ಟ್ಯಾಂಡರ್ಡ್, 8th 9th 10th ಓದೋವಾಗ ನಮ್ಗೆ ಅಷ್ಟು ನಾಟಕ ಅಂದ್ರೆ ಏನು, ಇದು ಪ್ರೊಫೆಷನಲ್ ಅಂತ ಹೇಳಿ ಗೊತ್ತಿರ್ಲಿಲ್ಲ.
1: ಆ ಮಜಾ
0: ಅನ್ಸೋದು ನಮ್ಗೆ ಸ್ಟೇಜ್ ಮೇಲೆ ಇವ್ರು ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೊಂಡು, ಆಮೇಲೆ ಲೈಟಿಂಗ್ ಎಲ್ಲ ಮಾಡ್ಕೊಳ್ಳೋದು, ಕಾಸ್ಟ್ಯೂಮು, ಅಸೆಟ್, ಪ್ರಾಪರ್ಟಿ, ಅವ್ರ ಆ ಶಿಸ್ತು ನನ್ಗೆ ಬಹಳ ಅಟ್ರಾಕ್ಟ್ ಆಯ್ತು. ಸೊ ಅದಕ್ಕೆ ನಾನು ಬಹುಶಃ ತುಂಬಾ ಇನ್ಸ್ಪೈರ್ ಆಗಿ ನಾನ್ ಶಾಲೆಯಲ್ಲಿ ಮಾಡ್ತಿದ್ದ ನಾಟಕಗಳಲ್ಲೂ ಕೂಡ ತುಂಬಾ ಇಂಪ್ರೂವ್ ಮಾಡ್ಕೊಂಡೆ. ವೈ ಡಿ ಬಾದಾಮಿ ಅವರು ಮತ್ತು ಮಂಜುಳ ಅವರು ನಮ್ಗೆ ಮೊದಲ ನಾಟಕದ ಗುರುಗಳು. ಆಮೇಲೆ ನಮ್ಗೆ ಪ್ರಮೋದ್ ಶಿಗ್ಗಾವ್ ಅಂತ ಇವರೆಲ್ಲ ಮಾಡಿಸಿದ ನಾಟಕಗಳು ನಮ್ಗೆ ತುಂಬಾ ತಲೆಯಲ್ಲಿ ಉಳಿತು. ಪ್ರಕಾಶ್ ಸರ್ ಅಂತ ಅವರು ತುಮಕೂರಲ್ಲಿ ಚಮಟಿಲ್ ಕೆಲಸ ಮಾಡ್ತಾ ಇದ್ರು, ಆ ಪ್ರಕಾಶ್ ಅಂತ ಇವರೆಲ್ಲ ನಮ್ಗೆ ಚೈಲ್ಡ್ಹುಡ್ ಅಲ್ಲಿ ನಮ್ಗೆ ನಮ್ಮ ಈ ಇಷ್ಟು ನಾನು ಬೆಳೆದು ನಿಲ್ಲಕ್ಕೆ ಅವರು ನೀರ್ ಹಾಕಿದಂತ ನೀರ್ ಹಾಕಿ ಅಂದ್ರೆ ಒಂದು ಹಾರೈಕೆ ಮಾಡಿದ್ದಾರೆ. ಹಾರೈಕೆ ಮಾಡಿದ್ರಿಂದ ನನಗೆ ತುಂಬಾ ಆಸಕ್ತಿ ಬಂದಿದೆ ಆ ಏಜ್ ಅಲ್ಲಿ, ನಂಗೆ 8th ಸ್ಟ್ಯಾಂಡರ್ಡ್ ಇಂದ.
1: ಓಕೆ ಓಕೆ ಓಕೆ ಮೇಡಮ್, ಇದು ನೀನಾಸಂ ಅಂತ ಹೇಳ್ತಿದ್ರಿ, ರಂಗಭೂಮಿ ಅಂತ, ರಂಗಭೂಮಿ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಅದರಲ್ಲೂ ವಿಶೇಷವಾಗಿ ನೀನಾಸಂ ಬಗ್ಗೆ ನಿಮ್ಗೆ ತುಂಬಾ ಇದಿದೆ, ಒಲವಿದೆ?
0: ತುಂಬಾ ಒಲವಿದೆ. ನನಗೆ ರಂಗಭೂಮಿ ಅಂದ್ರೆ ನೆನಪಾಗೋದೇ ನೀನಾಸಂ. ನೀನಾಸಂ ಅಂದ್ರೆ ನೆನಪಾಗೋದೇ ಕೆ ವಿ ಸುಬ್ಬಣ್ಣ. ಕೆ ವಿ ಸುಬ್ಬಣ್ಣ ಅವ್ರ ಮಗ ಅಕ್ಷರ ಅವರು, ಅಲ್ಲಿರುವಂತ ನಮ್ಮ ಪ್ರಿನ್ಸಿಪಲ್ ಗಳಾಗಿದ್ದಂತಹ ಮಹಾಬಲೇಶ್ವರ ಸರ್, ಕೆ ಜಿ ಎಂ ಅಂತೀವಿ ನಾವು ಅವ್ರನ್ನ, ಆಮೇಲೆ ಪ್ರಿನ್ಸಿಪಾಲ್ ಆದಂತಹ ನಮ್ಮ ಐತಳ್ ಸರ್, ಅವ್ರನ್ನ ನಡೆದಾಡುವ ನಕ್ಷತ್ರ ಅಂತಾನೆ ಕರಿತೀವಿ. ಅಲ್ಲಿ ನಮ್ಗೆ ಪಾಠ ಮಾಡಿದಂತ ಮಂಜು ಸರ್, ಗಣೇಶ್ ಮೇಷ್ಟ್ರು, ಪಣಿಯಮ್ಮ, ಇವರೆಲ್ಲ ಒಂಥರ ನಮ್ಗೆ ಹೆಂಗ್ ಕಾಣಿಸ್ಬಿಟ್ರ ಅಂದ್ರೆ ಸರ್, ಅವಾಗ ದೇವತೆಗಳು ಇವರೆಲ್ಲ ನಮ್ಗೆ. ಈಗ್ಲೂ ನಮ್ ಕಣ್ಣಲ್ಲಿ ಅದೇ ಗೌರವ ಇದೆ ಅವ್ರ ಬಗ್ಗೆ. ಯಾಕಂದ್ರೆ ನಮ್ಮ ಜೀವನ ನಾವಿಷ್ಟು ಸಕ್ಸಸ್ಫುಲ್ ಆಗಿ ಕಟ್ಕೊಳ್ಳೋದಕ್ಕೆ ಕಾರಣನೇ ಅವರು ಕೊಟ್ಟಂತ ಶಿಕ್ಷಣ, ಮತ್ತೆ ಅವರು ರಂಗಭೂಮಿಯ ಒಂದು ಅದೇನನ್ಬೇಕು, ನಮ್ಗೆ ಪ್ರೀತಿ ಒಂದ್ ವಸ್ತು ಮೇಲಾಗ್ಲಿ, ಒಂದ್ ಬಟ್ಟೆ ಮೇಲಾಗ್ಲಿ ಸುಮ್ನೆ ಬರಲ್ಲ, ನಮ್ಗೇನೋ ಇನ್ಸ್ಪೈರ್ ಆಗಿರ್ಬೇಕದು ಅಲ್ವಾ. ನನ್ಗದ್ 8th ಸ್ಟ್ಯಾಂಡರ್ಡ್ ಇಂದಾನೆ ಆಗ್ಬಿಟ್ಟಿದೆ. ಹಂಗಾಗಿ ನನ್ಗೆ ಎಲ್ಲಾ ಟೀಚರ್ಸ್ ಅಂದ್ರೆ ಅಲ್ಲಿ ಎಲ್ಲ ನೆನ್ಪಾಗುತ್ತೆ ಸರ್, ಆ ಒಂದೊಂದು ಕಣ ಕಣ ಕ್ಷಣ, ಆಮೇಲೆ ಅಲ್ಲಿ ಕಳೆದಂತ ನಮ್ ಎಲ್ಲ ಪ್ರತಿಯೊಂದು ನೆನ್ಪಾಗುತ್ತೆ. ಇಟ್ಸ್ ರಿಯಲಿ ವಂಡರ್ಫುಲ್.
1: ಹಾ ಮೇಡಮ್, ನಿಮ್ಮನ್ನ ಮಾತಾಡಿಸ್ತಾ ಸಾಕ್ತೀನಿ, ಈಗ ಒಂದು ಗೀತೆನ ಕೇಳ್ಕೊಂಬರೋಣ ಮ್ಯಾಮ್.
0: ಖಂಡಿತ ಖಂಡಿತ
1: ಖಂಡಿತ. ಈಗ ಕೇಳಿ ರಾಮ್ ಚಿತ್ರದ ಗೀತೆಯನ್ನ ಪುನೀತ್ ರಾಜ್ಕುಮಾರ್ ಹಾಗೆ ಸೂರಿ ಸುರೇಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಹಲೋ ಹಲೋ ಮೇಡಮ್, ನಮಸ್ತೆ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ಅದೇ ರಂಗಭೂಮಿ ಕುರಿತಾಗಿ ನೀವು ಮಾತಾಡ್ತಾ ಇದ್ವಿ. ರಂಗಭೂಮಿಯಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಹಾಗೆ ಅತ್ಯಂತ ಕಷ್ಟವಾದ ಪಾತ್ರ ಯಾವುದು ಅಂತ ಹೇಳ್ಬೋದಾ?
1: ನನ್ಗೆ ಅಂದ್ರೆ ಅತ್ಯಂತ ಕಷ್ಟ ಅಂತ ಅನ್ಸಿದ್ದು ನಾನು ಕಲಿಯೋ ಹಂತದಲ್ಲಿದ್ದಾಗ. ಕಲಿಯೋ ಹಂತದಲ್ಲಿ ಎಲ್ಲಾ ಪಾತ್ರಗಳು ಎಲ್ಲಾ ಭಾಷೆನೂ ಕಷ್ಟ ಆಗುತ್ತೆ. ಬಹುಶಃ ನೀನಾ ಸಂಗೋದ್ಮೇಲೆ ನನ್ಗೆ ಯಾವ ಪಾತ್ರನೂ ಕಷ್ಟ ಆಗಿಲ್ಲ. ಮತ್ತೆ ಎಲ್ಲಾ ಪಾತ್ರಗಳು ತುಂಬಾ ಇಷ್ಟ ಪಟ್ಬಿಟ್ ಮಾಡಿದೀನಿ ನಾನು. ನನಗೆ ಕೊಡೋ ಪಾತ್ರಗಳೆಲ್ಲ ನನಗ್ ಬಹಳ ಇಷ್ಟ.
0: ಹಾಗೆ ಮೇಡಮ್, ಅಂದ್ರೆ ನಿಮ್ಗೆ ನನಗೆ ತುಂಬಾ ಇಷ್ಟ ಈ ಪಾತ್ರ ಅಂತ ಯಾವ್ದು ಇಲ್ವಾ ಸ್ಪೆಸಿಫಿಕ್ ಆಗಿ?
1: ಇದೆ ತುಂಬಾ ಇದೆ. ಇದು ಶೇಕ್ಸ್ಪಿಯರ್ದು ನಾವು ಇದ್ ಮಾಡಿದ್ವಿ ನಾಟಕ, ಕನ್ನಡಕ್ಕೆ ನಮ್ಮ ಕೆ ವಿ ಅಕ್ಷರ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮರ್ಚೆಂಟ್ ಆಫ್ ವೆನ್ನಿಸ್ ಅಂತ, ವೆನ್ನಿಸ್ಸಿನ ವ್ಯಾಪಾರ. ಅದರಲ್ಲಿ ಪೋರ್ಷಿಯ ಕ್ಯಾರೆಕ್ಟರ್ ಮಾಡಿದೆ, ಆ ಪಾತ್ರ ನನಗೆ ತುಂಬಾ ಇಷ್ಟ. ಆಮೇಲೆ ಈಗ ಸಿದ್ದಲಿಂಗಪಟ್ಟಣ ಶೆಟ್ಟಿ ಅವರು ಹಿಂದಿ ನಾಟಕವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಅದರಲ್ಲಿ ನನಗೆ ಶೀಲವತಿ ಕ್ಯಾರೆಕ್ಟರ್ ನಾನು ಮಾಡಿದ್ದು, ರಾಣಿ ಪಾತ್ರ, ಅದು ನನಗೆ ಬಹಳ ಇಷ್ಟ. ಆಮೇಲೆ ಕೆ ವೈ ನಾರಾಯಣ ಸ್ವಾಮಿ ಅವರು ಬರೆದಿರುವಂತಹ ಚಕ್ರರತ್ನ ನಾಟಕದ ಚಕ್ರರತ್ನ ಪಾತ್ರ ನನಗೆ ತುಂಬಾ ಇಷ್ಟ. ಅದು ಮೂರನ್ನು ನಾನು ಸಮರ್ಥವಾಗಿ ಮಾಡಿದ್ದೀನಿ, ಮತ್ತೆ ನನಗೆ ತುಂಬಾ ಇಷ್ಟವಾದಂತ ಪಾತ್ರಗಳು.
0: ಮೇಡಮ್, ನೀವು ರಂಗಭೂಮಿ ಮಾತ್ರ ಅಲ್ಲ, ಈಗ ಕಿರುತೆರೆಯಲ್ಲೂ ಸಹ ನಿಮ್ಮ ಏನು ನಟನಾ ವೃತ್ತಿಯನ್ನ ಮುಂದುವರಿಸ್ತಿದ್ದೀರಿ. ಅದರಿಂದ ನಮಗೆ ಒಂದು ಪ್ರಶ್ನೆ ನಿಮಗೆ ಕೇಳಲೇಬೇಕು, ರಂಗಭೂಮಿ ಹಾಗೂ ಕಿರುತೆರೆ ಇರುವಂತಹ ಎರಡರ ನಡುವೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳ್ಬೋದಾ?
1: ಅಂದ್ರೆ ನೀವು ನನ್ನ ಮೂಲಭೂತ ಪ್ರಶ್ನೆ ಅಂತ ಕೇಳಿದ್ರೆ, ರಂಗಭೂಮಿ ಆತ್ಮತೃಪ್ತಿಗೆ ಮತ್ತು ಈ ಕಿರುತೆರೆ ಮತ್ತು ಚಲನಚಿತ್ರ ಹೊಟ್ಟೆ ತೃಪ್ತಿಗೆ ಅಂತ ಹೇಳ್ಬಹುದು. ಅಂದ್ರೆ ಮೂಲಭೂತವಾಗಿ ಕೇಳೋ ಪ್ರಶ್ನೆ ಆದ್ರೆ ಆತ್ಮತೃಪ್ತಿ ಮತ್ತು ಹೊಟ್ಟೆ ತೃಪ್ತಿ ಎರಡು ಬಹಳ ಮುಖ್ಯ ಆಗುತ್ತೆ. ರಂಗಭೂಮಿಯಲ್ಲಿ ನಾವಷ್ಟು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಅಲ್ಲಿ ಆತ್ಮತೃಪ್ತಿಗಾಗಿ ಕೆಲಸ ಮಾಡ್ಬೇಕಾಗುತ್ತೆ ಖುಷಿಯಾಗಿ. ಇನ್ನು ಟೆಲಿವಿಷನ್, ಧಾರಾವಾಹಿ ಮತ್ತು ಸಿನಿಮಾ ಅಂತ ಬಂದಾಗ ಹೊಟ್ಟೆ ಪಾಡಿಗೆ ಮಾಡ್ಬೇಕಾಗುತ್ತೆ. ಸೊ ಈ ತರ ಅದು ಬಿಟ್ರೆ ವ್ಯತ್ಯಾಸ ಅಂತ ನನಗೇನು ಕಾಣಿಸಿಲ್ಲ ಸರ್. ಅಂದ್ರೆ ರಂಗಭೂಮಿಲಿ ನಾವು ಸ್ಟೇಜ್ ಅಲ್ಲಿ ತುಂಬಾ ಜೋರಾಗಿ ಡೈಲಾಗ್ ಹೇಳೋದು, ಕೈ ಬಳಸೋದು, ಸ್ವಲ್ಪ ಅದಕ್ಕಿಂತ ಒಂದು 50% ಕಡಿಮೆ ಮಾಡ್ಕೊಂಡು ನಾವು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತೀವಿ ಅಷ್ಟೇ. ತುಂಬಾ ವ್ಯತ್ಯಾಸ ಅನ್ಸಲ್ಲ ನನ್ಗೆ. ಎರಡು ಕಡೆ ನಾವು ಪಾತ್ರದೊಳಗೆ ಇಳಿದು ಮಾಡ್ಬೇಕಲ್ಲ, ತಾತ್ವಿಕವಾಗಿ ಮಾಡದಿದ್ರೆ ಆಡಿಯನ್ಸ್ ನಮ್ಮನ್ನ ನೋಡೋದೇ ಇಲ್ಲ.
0: ಹೌದು ಹೌದು.
1: ಏ ಇವ್ರೇನು ಕಳಪೆ ಮಾಡ್ತಾರೆ ಅಂತ ಹೇಳೇ ಬಿಡ್ತಾರೆ ಅವ್ರ ಮುಖದ್ಮೇಲೆನೆ. ಚೆನ್ನಾಗಿ ಮಾಡಿದ್ರೆ ಮಾತ್ರ ಬಂದು ನಮ್ಮ ಜೊತೆ ನಿಂತು ಫೋಟೋಸ್ ಗಳನ್ನ ತೆಗೆಸ್ಕೊಂಡು ನೀವು ಅದ್ಭುತವಾಗಿ ಮಾಡಿದ್ರಿ ಅಂತ ಹೇಳ್ತಾರೆ ಅಂದ್ರೆ ನಾವು ಅದನ್ನ ಚೆನ್ನಾಗಿ ನಿಭಾಯಿಸಿದೀವಿ ಅಂತ ಅರ್ಥ.
0: ತುಂಬಾ ಚೆನ್ನಾಗಿ ಹೇಳಿದ್ರಿ,
1: ಥ್ಯಾಂಕ್ ಯು
0: ಮೇಡಮ್. ಹಾಗೇನೆ ನೀವು ಸೆಟ್ ಅಲ್ಲಿ ಮತ್ತೆ ನಿಮ್ಮ ಸಹಕಾರ

0: ಇದ್ರ ಜೊತೆ ಹೇಗಿರುತ್ತೆ ನಿಮ್ಮ ಒಡನಾಟ ಅಂತ?
1: ಅದ್ಭುತವಾಗಿರುತ್ತೆ ಸರ್. ಯಾಕಂದ್ರೆ ಬಿಗಿನಿಂಗ್ ಅಲ್ಲೆಲ್ಲ ಸ್ವಲ್ಪ ನಮಗ್ ಗೊತ್ತಿರ್ಲಿಲ್ಲ ಯಾರ ಹತ್ರ ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಹೇಗ್ ನಡ್ಕೊಳ್ಬೇಕು, ಇವೆಲ್ಲ ನಮಗ್ ಗೊತ್ತಿರಲ್ಲ. ನಮ್ಗೆಲ್ಲ ಎಲ್ಲಾ ಜಾಗಕ್ಕೆ ಹೋದಾಗ್ಲೂ ಅದ್ರ ಆಳ್ನಾಗ್ಲ ತಿಳಿದೆ ನಾವು ಬಿಹೇವ್ ಮಾಡಕ್ ಆಗಲ್ಲ. ಒಂದೊಂದ್ಸಲ ರಾಂಗ್ ಬಿಹೇವ್ಗಳು ಆಗ್ಬಿಟ್ಟಿರುತ್ತೆ, ಏನೋ ಮಾತಾಡಿರ್ತೀವಿ, ಇನ್ನೇನೋ ತಪ್ಪುಗಳಾಗ್ಬಿಟ್ಟಿರುತ್ತೆ. ಆಮೇಲೆ ಒಂದ್ 2-3 ವರ್ಷ ಆದ್ಮೇಲೆ ಒಳ್ಳೆ ವ್ಯಕ್ತಿತ್ವಗಳು ನಮಗ್ ಸಿಕ್ಕಾಗ, ಅಂದ್ರೆ ನನಗೆ ಬೇಸಿಕ್ ಆಗಿ ಸಿಕ್ಕಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ವಿನಯ ಪ್ರಸಾದ್ ಅವರು, ನಾಗೇಂದ್ರ ಶಾಪ, ಆಮೇಲೆ ನಾಗೇಶ್ ಯಾದವ್ ಸರ್, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿಗಳು ನಮ್ ಜೊತೆ ನಾವು ಕೆಲಸ ಮಾಡಿದಾಗ ತುಂಬಾ ಒಳ್ಳೆ ದಾರಿ ಸಿಕ್ಕಿದೆ ನಮ್ಗೆ. ಆಮೇಲೆ ಎಲ್ಲರೂ ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತರ, ನಮ್ಮ ಕುಟುಂಬ ಜೊತೆ ನಾವ್ ಇರ್ತೀವ, ಅಲ್ಲಿ ಹೋದಾಗ್ಲೂ ಹಂಗೆ ಒಂಥರ ಪಿಕ್ನಿಕ್ ತರ. ಕೆಲಸ ತುಂಬಾ ಸೀರಿಯಸ್ ಆಗಿ ನಡೀತಿರುತ್ತೆ, ರಾದರ್ ದೆನ್ ವರ್ಕ್, ಅಂದ್ರೆ ಕ್ಯಾಮರಾ ಅಲ್ಲದೆ ಇರುವಾಗ ನಾವು ಫ್ಯಾಮಿಲಿ ತರ ಇರೋದು, ನಗೋದು, ಊಟ ತಿನ್ನೋದು ಒಟ್ಟಿಗೆ, ಹೊರಗಡೆ ಎಲ್ಲೋ ಹೋಗೋದು ಎಲ್ರು ಸೇರಿ, ಒಳ್ಳೆ ವಿಚಾರಗಳನ್ನ ಮಾತಾಡೋದು, ಎಲ್ಲರನ್ನು ಎಲ್ಲರು ಆಕ್ಟಿಂಗ್ ಮಾಡಿದಾಗ ಅಪ್ರಿಷಿಯೇಷನ್ ಮಾಡೋದು, ಯಾರನ್ನು ದ್ವೇಷ ಮಾಡದೆ ಇರೋದು, ದೂಷಿಸದೆ ಇರೋದು, ಇದೆಲ್ಲ ನಾವು ಕಲ್ತಂತ ಒಂದ್ ಒಳ್ಳೆ ಪಾಠ ಅವ್ರಗಳಿಂದ.
0: ಓಕೆ ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ಸಹನಟರ ಜೊತೆ ಹೇಗೆ ಒಡನಾಟ ಇರುತ್ತೆ ಅನ್ನೋದ್ರ ಕುರಿತಾಗಿ ಮೇಡಮ್ ಒಂದು ಗೀತೆನ.
1: ಯಾಕಂದ್ರೆ ನಾವು ಏನಾದ್ರೂ ದ್ವೇಷ ಈ ಅಸೂಹೆಗಳನ್ನ ಇಟ್ಕೊಂಡ್ಬಿಟ್ರೆ ಸರ್ ಪಾತ್ರಗಳು ಮಾಡಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ ನನ್ಗೆ ಎಷ್ಟೇ ದ್ವೇಷ ಇದ್ರು ನಾನು ಸೂಪರ್ ಆಗಿ ಪಾತ್ರ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ, ಬಟ್ ಆತ್ಮದ ಒಂದು ಅವಲೋಕನ ಮಾಡಿದಾಗ ಅದು ತುಂಬಾ ಕಳಪೆ ಅನ್ಸ್ಬಿಟ್ಟಿರುತ್ತೆ ಕ್ಯಾಮ್ರಾ ಮುಂದೆ. ಅದು ನನ್ಗೇನದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ವಿನಯ ಪ್ರಸಾದ್ ಅಮ್ಮ ಆ ಡಿಫ್ರೆನ್ಸಿಯೇಷನ್ ಸಹ ಹೇಳಿದ ಮೇಲೆ ನನಗ ಅದ ಅರ್ಥ ಆಯ್ತು, ಓಕೆ ಇದಲ್ಲ ಇದು, ಇದು ನಾವು ಬದುಕೋ ರೀತಿ ಅಲ್ಲ ಇದು ಅಂತ. ಸೊ ಅವರು ನಂಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ, ನಟರು ಹೆಂಗಿರ್ಬೇಕು ಇಂಡಸ್ಟ್ರಿಯಲ್ಲಿ ಅಂತ.
0: ಓಕೆ ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ನಟನ ವೃತ್ತಿಯಲ್ಲಿ ಹೇಗೆ ಸಹಪಾಠಿಗಳು ನಮಗೆ ತುಂಬಾ ಮುಖ್ಯ ಆಗ್ತಾರೆ ಅನ್ನೋದ್ರ ಬಗ್ಗೆ.
1: ತುಂಬಾ ಮುಖ್ಯ ಸರ್, ನಮ್ ಪಾತ್ರ ನಾವು ಅದ್ಭುತವಾಗಿ ಮಾಡ್ತಿದೀವಿ ಅಂದ್ರೆ ಕಾರಣನೇ ನಮ್ಮ ಜೊತೆ ಇರುವ ಪಾತ್ರಧಾರಿಗಳು. ಅವ್ರು ಕರೆಕ್ಟ್ ಆಗಿ ನಮ್ಗೆ ಕ್ಯೂ ಕೊಡ್ಲಿಲ್ಲ ಅಂದ್ರೆ ನಾವು ವಿ ಕಾಂಟ್ ಆಕ್ಟ್ ಅಲ್ವಾ.
0: ಹೌದು ಹೌದು,
1: ಅದು ಬಹಳ ಮುಖ್ಯ. ಸೊ ನಮ್ ರಂಗಭೂಮಿಲಿ ಅದನ್ನ ಕಲಿಸ್ಕೊಡ್ತಾರೆ ನಮ್ಗೆ, ಗಿವ್ ಅಂಡ್ ಟೇಕ್.
0: ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈಗ ಒಂದು ಸಾಂಗ್, ಒಂದು ಗೀತೆನ ಕೇಳ್ಕೊಂಡ್ಬರೋಣ, ಆಮೇಲೆ ಮಾತ್ ಮುಂದುವರ್ಸೋಣ.
1: ಓಕೆ
0: ಮೇಡಮ್, ಈಗ ಕೇಳಿ ಜೀವನ ಚೈತ್ರ ಚಿತ್ರದ ಗೀತೆಯನ್ನ. ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮುಗುರ್ ಮಲ್ಲಪ್ಪ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಮೇಡಮ್ ನಮಸ್ತೆ. ಹಲೋ ಹಲೋ
1: ಸರ್, ನಮಸ್ತೆ ನಮಸ್ತೆ, ಹೇಳಿ.
0: ಕೇಳಿಸಿದ್ಯಾ? ಹಾ ಮ್ಯಾಮ್.
1: ನಾವು
0: ಅಂದರೆ ನಿಮ್ಮ ಏನು ಸೀರಿಯಲ್ ಅಂದರೆ ನಿಮ್ಮ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆಯೇ ನೀವು ನೃತ್ಯ ಕಲಾವಿದೆ ಸಹ ಹೌದು, 12 ಬಗೆಯ ನೃತ್ಯಗಳನ್ನು ನೀವು ಕಲಿತಿದ್ದೀರಿ. ಅದು ಹೇಗೆ ಸಾಧ್ಯ ಆಯಿತು, ಹೇಗೆ ಒಲವು ಮೂಡುತ್ತೆ ನಿಮಗೆ ಅಂತ?
1: ನಾನು ನೀನಾಸಂ ಇರುವಾಗ್ಲೇ ನಮ್ಮ ಸೀನಿಯರ್ ಇಬ್ರು ಅಮರೇಶ್ ಅಂತ ಮತ್ತೆ ಚರಣ್ ಅಂತೇಳಿ, ಅವರು ಅಟ್ಟಕಳರಿ ಒಂದು ಇಂಟರ್ನ್ಯಾಷನಲ್ ಡ್ಯಾನ್ಸ್ ಸ್ಕೂಲ್ ಇದೆ ಇಲ್ಲಿ ವಿಲ್ಸನ್ ಗಾರ್ಡನ್ ಅಲ್ಲಿ ಶಾಂತಿನಗರ ಬಸ್ ಸ್ಟಾಪ್ ಹತ್ರ, ಅವ್ರು ಅಲ್ಲಿ ಕಲ್ತು ಬಂದು ಅವ್ರು ತುಂಬಾ ಚೆನ್ನಾಗಿ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಮಾಡೋರು. ಹೆಂಗೋ ನಂದು ನಾಟಕ ಕೋರ್ಸು ಆಗಿತ್ತು, ಒಂದಷ್ಟು ವರ್ಷ ತಿರುಗಾಟಗಳನ್ನು ಮಾಡಿದ್ದೆ ನೀನಾಸಂಲ್ಲಿ. ಆಮೇಲೆ ಅಕ್ಷರ ನಮ್ಗೆ ಕೇಳ್ದೆ, ನಾನು ಅಣ್ಣ ನಾನು ಹಿಂಗೆ ಇದಕ್ ಹೋಗ್ತೀನಿ, ನಾನು ನೃತ್ಯ ಕಲಿಯೋದಕ್ಕೆ ನನಗ್ ತುಂಬಾ ಆಸಕ್ತಿ ಇದೆ ಅಂತ. ಅಂಡ್ ಅವ್ರಿಗೂ ಗೊತ್ತು ಅಕ್ಷರ ಅವ್ರಿಗೆ, ಇವಳು ಏನಾದ್ರು ಕಲಿಯೋಕೆ ಅಂತ ಹೋದ್ರೆ ಆಸಕ್ತಿಯಿಂದ ಕಲಿತಾಳೆ ಅಂತ ಒಂದು ನಂಬಿಕೆ. ಸೊ ಅವ್ರೊಂದು ಲೆಟ್ರ್ ಕೊಟ್ರು, ಅವ್ರೊಂದು ಲೆಟ್ರ್ ನನ್ಗೆ ಅಲ್ಲಿ ಕಟ್ಟಬೇಕಾದಂತ ಫೀಸ್ ಅನ್ನ ಕಡಿತಗೊಳಿಸ್ತು, ಅಂದ್ರೆ ನಾನೇನು ಫೀಸ್ ಕಟ್ಟಂಗಿರ್ಲಿಲ್ಲ ಅವ್ರಿಗೆ. ಸೊ ಈ ಒಂದು ಹೆಲ್ಪ್ ಇಂದ ನಾನು ಅಲ್ಲೋಗಿ ಕಲಿಯೋ ಹಂಗಾಯ್ತು. ಮತ್ತೆ ಡಾನ್ಸ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದ. ನಾನು ಸಾಣಿಯಲ್ಲಿ ಓದುವಾಗ, ಕಾಲೇಜ್ ಅಲ್ಲಿ ಮಾಡುವಾಗ, ಆಮೇಲೆ ನೀನಾಸಮಿಗ್ ಬಂದಾಗ್ಲೂ ಕೂಡ ನನ್ ಬಾಡಿ ಮೂಮೆಂಟ್ ಅಲ್ಲಿ ನಾನು ಯಾವಾಗ್ಲೂ ಒಂದು ಪಟ್ಟು ಎಕ್ಸ್ಟ್ರಾ ಇರ್ತಾ ಇದ್ದೆ ನಾನು ಯಾವಾಗ್ಲೂ. ಸೊ ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತು. ನಾನು ಇವ್ರನ್ನೆಲ್ಲ ನೋಡಿ ನನ್ಗೆ ಇನ್ಸ್ಪಿರೇಷನ್ ಆಯ್ತಲ್ವಾ, ಸೊ ಹಾಗಾಗಿ ನಾನು ಹೋಗಿ ಅದನ್ನ ಕಲಿತೆ. ಅಟ್ಟಕಳರಿ ಅಂತ ಡಿಪ್ಲೊಮೋ ಇನ್ ಡಾನ್ಸ್ ಆರ್ಟ್ಸ್ ಅಂಡ್ ಮಿಕ್ಸ್ಡ್ ಮೀಡಿಯಾ ಅಂತ ಅದು ಬರುತ್ತೆ. ಸೊ ಅದು ಡಾನ್ಸ್ ಗಳ ಜೊತೆ ನಮ್ಗೆ ಮಿಕ್ಸ್ಡ್ ಮೀಡಿಯಾ ಅಂದ್ರೆ ಮೀಡಿಯಾ ನಾವು ಪ್ರೊಜೆಕ್ಟರ್ ಎಲ್ಲ ಇಟ್ಕೊಂಡು ಹೆಂಗೆ ಕಂಟೆಂಪ್ರೈಸ್ ಆಗಿ ಮಾಡಬಹುದು ಅನ್ನೋದನ್ನ ಕೂಡ ಕಲ್ಸ್ಕೊಡ್ತಾರೆ. ಸಮಕಾಲೀನ ನೃತ್ಯ ಬೇಸಿಕಲಿ ಅದು. ಸೊ ಅದನ್ನೊಂದನ್ನ ಕಲಿಯಕ್ ಹೋದಾಗ ನನ್ಗೆ ಅವರು ಬ್ಯಾಲೆಟ್ ಹೇಳ್ಕೊಟ್ರು, ಆಮೇಲೆ ಭರತನಾಟ್ಯ, ಕಥಕ್, ಕೂಚಿಪುಡಿ, ಸಾಲ್ಸಾ, ಜಾಸ್, ಫ್ರೀ ಡ್ಯಾನ್ಸ್, ಆಮೇಲೆ ಬೆಲ್ಲಿ, ಇನ್ನೂ ಬೇರೆ ಬೇರೆ ದೇಶದಿಂದ ಜರ್ಮನಿಯಿಂದ ಬಂದು ನಮ್ಗೆ ಕಂಟೆಂಪ್ರರಿ ಹೇಳ್ಕೊಟ್ಟಿದ್ದಾರೆ. ಸ್ಕಾಟಿಷ್ ಡ್ಯಾನ್ಸ್ ಥಿಯೇಟರ್ ಅವರು ಬೇರೆ ಬೇರೆ ದೇಶದವರು, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನ್, ಈ ತರ ಬೇರೆ ಬೇರೆ ದೇಶದ ತುಂಬಾ ಫೇಮಸ್ ನೃತ್ಯಗಾರರು ಬಂದು ನಮಗೆ ಪಾಠ ಮಾಡಿದ್ದಾರೆ. ಸೊ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅವ್ರ ಹತ್ರ ಎಲ್ಲ ಕಲಿಯೋದಕ್ಕೆ. ಸಮೀರ್ ಅಕೀಕಾ ಅಂತ ತುಂಬಾ ಪ್ರಸಿದ್ಧ ನೃತ್ಯಗಾರ ಅವರು ಬ್ಯಾಲೆಟ್ ಅಲ್ಲಿ ಜರ್ಮನಿಯಲ್ಲಿ,

0: ಅವರು ನಮ್ಗೆ 2 ವರ್ಷ ವರ್ಕ್ಶಾಪ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸಂಸ್ಥೆಯ ಒಬ್ಬ ನಿರ್ದೇಶಕರು ಜಯಚಂದ್ರನ್ ಪಳರಿ ಅಂತ, ಅವರು ಆ ಸಂಸ್ಥೆನ ನಡೆಸ್ತಾರೆ. ತುಂಬಾ ಅದ್ಭುತವಾಗಿ ಆ ಒಂದು ಸಂಸ್ಥೆ ನಡೀತಾ ಇದೆ. ಅದರಲ್ಲಿ ನನಗೆ ತುಂಬಾ ಸಹಾಯಕವಾಗಿ, ಮತ್ತೆ ಅಲ್ಲಿ ಎಲ್ಲ ಇಂಗ್ಲಿಷೇ ಮಾತಾಡೋದು, ಯಾರು ಕನ್ನಡ ಮಾತಾಡಲ್ಲ ಅಲ್ಲಿ. ಸೊ ನನಗೆ ಇಂಗ್ಲಿಷ್ ಸ್ವಲ್ಪ ಹೆಲ್ಪ್ ಆಗ್ಬೇಕಿತ್ತು, ನಾವು ಓದಿರೋದು ಕನ್ನಡ ಮೀಡಿಯಂ ಅಲ್ವಾ. ಸೊ ಅದನ್ನೆಲ್ಲ ಹೇಳ್ಕೊಡೋದಕ್ಕೆ ತುಂಬಾ ಸ್ಫೂರ್ತಿಯಾಗಿದ್ದಿದ್ದು ಹೇಮಾ ಭಾರತಿ ಅಂತ, ಆಮೇಲೆ ದಿಯಾ, ಅನಿಂದಿತಾ, ರೋನಿತಾ ಘೋಷ್, ಮೇಘನಾ, ಮತ್ತೆ ತುಂಬಾ ಸುಮಾರು ನನ್ನ ನೃತ್ಯ ಅಂದ್ರೆ ನನ್ ಜೊತೆ ಸಹ ಪಾರ್ಟಿಗಳೆಲ್ಲ ತುಂಬಾ ನನ್ಗೆ ಸಹಾಯ ಮಾಡಿದಾರೆ ಆ ಟೈಮಲ್ಲಿ. ಅವ್ರು ತುಂಬಾ ತುಂಬಾ ತುಂಬಾ ಅಂದ್ರೆ ತುಂಬಾ ಮುಖ್ಯ ಪಾತ್ರ ವಹಿಸಿದಾರೆ ಆ ಟೈಮಲ್ಲಿ. ನನಗೆ ಅದು ಈಸಿ ಆಗೋದಕ್ಕೆ ಆ ಕೋರ್ಸ್ ಅವರೆಲ್ಲ ಸಹಾಯ ಮಾಡಿದ್ದಾರೆ.
1: ಓಕೆ ಓಕೆ.
0: ಒಂದು 12 ರೀತಿಯ ನೃತ್ಯ ಕಲ್ತಿದ್ದೀನಿ, ಕಂಟೆಂಪ್ರರಿ, ಬ್ಯಾಲೆ, ಭರತನಾಟ್ಯ, ಕೂಚಿಪುಡಿ, ಸಾಲ್ಸಾ, ಕಳರಿ ಪೈಯಟ್ಟು, ಮುಖ್ಯವಾಗಿ ಕಳರಿ ಪೈಯಟ್ಟು. ಈಗ ಶ್ರುತಿ ಹರಿಹರನ್ ಇದಾರಲ್ವಾ, ಅವ್ರ ಹಸ್ಬೆಂಡ್ ನನಗೆ ಕಳರಿ ಪೈಯಟ್ಟು ಟೀಚರ್, ರಾಮ್ ಕುಮಾರ್ ಅಂತ ನನ್ನ ಫೇವ್ರೇಟ್ ಟೀಚರ್, ಮತ್ತೆ ನನ್ನ ಕ್ರಶ್ ಟೀಚರ್ ಅವರು. ಅವ್ರ ಮೇಲೆ ತುಂಬಾ ಪ್ರೀತಿ ನಮ್ಗೆ, ಅಂದ್ರೆ ಈ ಗುರುಗಳ ಮೇಲೆ ಒಂದ್ ಕ್ರಶ್ ಇರುತ್ತೆ ನೋಡಿ. ತುಂಬಾ ಪ್ರಾಮಾಣಿಕವಾಗಿ ಪಾಠ ಮಾಡುವಂತ ಒಬ್ಬ ಟೀಚರ್ ಮೇಲೆ ನಮ್ಗೊಂದು ಒಳ್ಳೆ ಒಂದು ಗೌರವದ ಪ್ರೀತಿ ಇರುತ್ತೆ ನೋಡಿ.
1: ಹೌದು ಹೌದು,
0: ಆ ತರದ ಒಬ್ಬ ಒಳ್ಳೆ ವ್ಯಕ್ತಿ ಆತ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಈಗ್ಲೂ ಕೂಡ ಮಾಡ್ತಾರೆ ಅವರು ಟೀಚಿಂಗ್. ಅವ್ರಿಗೆ ತುಂಬಾ ಬ್ಯಾಕ್ ಗ್ರೌಂಡ್ ಇದೆ ಕೇರಳದಲ್ಲಿ, ಅವ್ರ ಫ್ಯಾಮಿಲಿ ಫುಲ್ ಟೀಚ್ ಮಾಡ್ತಾರೆ.
1: ಚೆನ್ನಾಗಿ ಹೇಳಿದ್ರು ಮೇಡಮ್ ನೃತ್ಯದ ಬಗ್ಗೆ.
0: ಆಮೇಲೆ ಆಸಕ್ತಿ ಸರ್ ಇವೆಲ್ಲ ಅಂತಿದ್ರೆ ಯೂನಿವರ್ಸು ಮತ್ತೆ ಈ ದೇವರು ಎಲ್ಲರೂ ನಮ್ಗೆ ಹೆಂಗೋ ಒಂದ್ ಅಷ್ಟು ಅಂತ ಹೇಳಿ ಆಶೀರ್ವಾದ ಮಾಡ್ಬಿಡ್ತಾರೆ. ಒಳ್ಳೆ ಯೋಚನೆ, ಒಳ್ಳೆ ಉದ್ದೇಶ, ಶ್ರದ್ಧೆ ಇರ್ಬೇಕಷ್ಟೇ.
1: ಹೌದು ಮೇಡಮ್, ಖಂಡಿತ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹಾಗೇನೆ ನೀವು ನಿರ್ವಹಿಸಿದಂತಹ ಕಿರುತೆರೆಯ ಧಾರಾವಾಹಿಗಳಲ್ಲಿ ನಟಿಸಿರುವುದಾಗಿರ್ಬೋದು ಅಥವಾ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಂಡಿದ್ದಿರ್ಬೋದು, ಇವುಗಳಲ್ಲಿ ನಿಮಗೆ ತುಂಬಾ ಇಷ್ಟವಾದ ಪಾತ್ರ ಯಾವುದು ಅನ್ಸುತ್ತೆ?
0: ತುಂಬಾ ಇಷ್ಟ ಅಂದ್ರೆ ನನ್ಗೆ ದಾಮಿನಿ ಪಾತ್ರ ಸರ್, ಪಾರು ಧಾರಾವಾಹಿಯಲ್ಲಿ ಮಾಡಿದ್ದು ನಾನು ಜೀ ಕನ್ನಡದಲ್ಲಿ. ಹಾಗೆ ನಾನು ಅಗ್ನಿಸಾಕ್ಷಿ ಅಂತ ನನ್ನ ಮೊದಲ ಧಾರಾವಾಹಿ, ಅದು ತುಂಬಾ ಅದ್ಭುತವಾದ ಹೆಸರು ಕೊಟ್ಟಿದ್ದಂತ ಧಾರಾವಾಹಿ ಅಗ್ನಿಸಾಕ್ಷಿ. ಅದರಲ್ಲಿ ನಾನು ವಾಣಿ ಅಂತ ಒಂದು ಹೀರೋಯಿನ್ ಅತ್ತಿಗೆ ಪಾತ್ರ ಮಾಡ್ತಾ ಇದ್ದೆ. ಅದು ದಿ ಬೆಸ್ಟ್ ಕ್ಯಾರೆಕ್ಟರ್, ಮತ್ತೆ ಎಲ್ಲಾರು ಮನೆ ಮಾತಾಗಿ ಉಳಿದಂತ ಪಾತ್ರ ಅದು. ಆಮೇಲೆ ಒಬ್ಬ ರಂಗಭೂಮಿ ಕಲಾವಿದೆಯನ್ನ ಅಷ್ಟು ಅದ್ಭುತವಾಗಿ ತೋರಿಸಿದಂತ, ಆಮೇಲೆ ಕಲರ್ಸ್ ಕನ್ನಡ ಆಗ್ಬೋದು, ಆಮೇಲೆ ನಮ್ಮ ಜೀ ಕನ್ನಡ ಆಗ್ಬೋದು, ಈ ಎರಡು ಚಾನೆಲ್ಗಳು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ. ಮತ್ತೆ ಉದಯ ಟಿವಿಯಲ್ಲಿ ನಾನು ನೀವ್ ಹೇಳ್ದಂಗೆ ಕಸ್ತೂರಿ ನಿವಾಸದ ಪಾತ್ರ ಸರ್ವಮಂಗಳ, ಉದಯ ಟಿವಿಯಲ್ಲಿ ಸನ್ ಇದ್ರಲ್ಲಿ ಎಂತ ಅದ್ಭುತ ಪಾತ್ರಗಳು ಕಟ್ಕೊಟ್ರು ಅಂದ್ರೆ ನಾನ್ ಮಾಡ್ತೀನಿ ಅಂದ್ರೆ ಸಿತಾರ ಈ ಪಾತ್ರನ ಮಾಡ್ತಾಳೆ ಅನ್ನೋ ಒಂದು ನಿರ್ದೇಶಕರಿಗೆ ಮತ್ತೆ ಚಾನೆಲ್ಗೆ ಒಂದು ನಂಬಿಕೆ ಕೊಡ್ತಾಳ ಸರ್ ನನ್ನ ಅಭಿನಯ, ಅದಕ್ಕೆ ನಾನು ತುಂಬಾ ಗ್ರೇಟ್ ಅನ್ನೋದು ಅಗ್ನಿಸಾಕ್ಷಿ, ಮತ್ತೆ ಪಾರು, ಮತ್ತೆ ಕಸ್ತೂರಿ ನಿವಾಸ, ಮತ್ತೆ ಅದರ ಎಲ್ಲ ಪ್ರೊಡ್ಯೂಸರ್ಗಳಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು.
1: ಹಾ ಮೇಡಮ್, ಖಂಡಿತ.
0: ಆಮೇಲೆ ಕಥೆಗಾರರಿಗೆ ಅಂದ್ರೆ ನಮ್ಮ ಪಾತ್ರವನ್ನ ಬರೆದವ್ರಿಗೆ, ನಿರ್ದೇಶಿಸಿದವ್ರಿಗೆ, ನಮ್ಮನ್ನ ಕ್ಯಾಮ್ರಾದಲ್ಲಿ ಅಷ್ಟು ಅದ್ಭುತವಾಗಿ ತೋರಿಸಿದ ಡಿಒಪಿಗಳಿಗೆ, ಅಯ್ಯೋ ಎಷ್ಟು ಜನಕ್ಕೆ ನಾವು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್.
1: ಮೇಡಮ್ ಹಾಗೇನೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಏನಂದ್ರೆ, ನಾನ್ ಜೀವನದಲ್ಲಿ ಈ ಪಾತ್ರ ಮಾಡ್ಲೇಬೇಕು ಅಂತ ಇದ್ರೆ ಯಾವ್ದು ಅದು ಕೇಳ್ಬೋದಾ?
0: ಈಗ ಈಗ ಅಂದ್ರೆ ಈಗ ಲೆಜೆಂಡ್ ಆಗಿ ಉಳಿದಿರುವಂತ ಪಾತ್ರಗಳ ಬಗ್ಗೆ ಹೇಳ್ಬೇಕಾ ಅಥವಾ ಹೇಗೆ?
1: ಅಲ್ಲ, ನಿಮಗೆ ಇಷ್ಟ ಆಗಿದ್ದು ನಾನು ಈ ಪಾತ್ರ ಮಾಡ್ಲೇಬೇಕಪ್ಪ ಅಂತ ಅನ್ಸಿರೋದು.
0: ನಾನ್ ನೀವು ನಟಿಯನ್ನ ಈ ಪ್ರಶ್ನೆ ಕೇಳಿದ್ರೆ ಸರ್, ನನ್ಗೆ ಎಲ್ಲಾ ಪಾತ್ರಗಳು ಬೇಕು ಸರ್. ನಾನ್ ಸ್ವಾರ್ಥಿಗಳು, ನಾವು ನಟರಿದೀವಲ್ಲ ಸರ್, ನಾವು ನಟ ನಟಿಯರಿದೀವಲ್ಲ, ನಾವು ಸ್ವಾರ್ಥಿಗಳು. ನಾವು ಅದೃಷ್ಟ ಅಂತ ಅನ್ಸಿದ್ದನ್ನೆಲ್ಲ ನಾವು ಮಾಡ್ಬೇಕು ಅಂತ ನಮ್ಗೆ ಆಸೆ ಆಗುತ್ತೆ. ಇದನ್ ಮಾಡಬಾರ್ದು, ಈ ಪಾತ್ರ ಬೇಡ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ. ಇರೋದ್ರಲ್ಲಿ ನನಗೆ ಒಂದು ಸಿನಿಮಾ ಅಂತ ಮಾಡಿದ್ರೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿದಾರಲ್ಲ, ತುಂಬಾ ಅದ್ಭುತವಾದ ಮಹಿಳೆ ಆಕೆ, ತುಂಬಾ ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ. ಊರಿಗೊಂದು ಶಾಲೆ, ಗೋಶಾಲೆ, ಆಮೇಲೆ ಅಂದ್ರೆ ಮದ್ಯಪಾನ ನಿಷೇಧ, ಇದೆಲ್ಲ ಅದ್ಭುತವಾದ ಯೋಚನೆಗಳು ಸರ್. ಆ ಚಿಕ್ಕ ಏಜ್ಗೆ ಅವರು ಇಂದೋರ್ನಲ್ಲಿ ಒಂದು ರಾಜ್ಯದಲ್ಲಿ ಅವರು ಮಹಾರಾಣಿ, ಎಷ್ಟೋ ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನ ಮಾಡ್ತಾರೆ. ಆಕೆಯ ಪಾತ್ರವನ್ನ ನಾನು ನಾಟಕದಲ್ಲಿ ಮಾಡಿದ್ದೀನಿ. ಇದು ಡಿಡಿ ಚಂದನದಲ್ಲಿ ರೆಕಾರ್ಡ್ ಕೂಡ ಆಗಿದೆ ಈ ನಾಟಕ, ಅಹಿಲ್ಯಾಬಾಯಿ ಹೋಳ್ಕರ್ ಅಂತ. ಅದನ್ನ ಸಿನಿಮಾ ಮಾಡಿದ್ರೆ ನಾನು ಆ ಪಾತ್ರ ಮಾಡ್ಬೇಕು ಅಂತ ಇಷ್ಟ ಸರ್ ನನ್ಗೆ.
1: ತುಂಬಾ ಚೆನ್ನಾಗಿ ಹೇಳಿದ್ರು.
0: ಆಕೆಯ ಪಾತ್ರ ನನಗೆ ಬಹಳ ಇನ್ಸ್ಪಿರೇಷನ್ ಕೊಟ್ಟಿದೆ ಸರ್.
1: ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಹೇಳಿದ್ರಿ.
0: ಕಾಲದ ಹೆಣ್ಮಕ್ಳು ಈಗ ಗಂಡ ಇಲ್ಲ ಅಂದ್ರೆ ನಾವು ವಿಧವೆಯರಾಗ್ತಿವಿ, ಮಕ್ಕಳಿಲ್ಲ, ಯಾರೋ ನೋಡ್ಕೊಳ್ಳಲ್ಲ ನಮ್ಮನ್ನ, ಇನ್ಯಾರೋ ನೋಡ್ಕೋಬೇಕು ಅಂತ ಅತಿ ಆಸೆಗಳ ನಡುವೆ, ಆಕಾಂಕ್ಷೆಗಳ ನಡುವೆ ನಾವು ಬದುಕ್ತಿದೀವಿ ಸರ್.
1: ಹೌದು,
0: ಹೆಣ್ಮಕ್ಳು ಪಾಪ ಹಂಗಿರುತ್ತೆ ನಮ್ಮ ಬ್ಯಾಕ್ ಗ್ರೌಂಡ್ಗಳು.

0: ಹಲೋ ಮೇಡಮ್, ನಮಸ್ತೆ.
1: ಹಾ
0: ಮೇಡಮ್, ಇದೆ ನಾವೀಗ ಜಸ್ಟ್ ಒಂದು ಪ್ರಶ್ನೆ ಕೇಳಿದ್ದೆ, ನಿಮ್ಗೆ ಯಾವ ಪಾತ್ರ ಇಷ್ಟ? ನನಗೆ ಎಲ್ಲ ಪಾತ್ರನು ಇಷ್ಟ, ನಾನು ಎಲ್ಲಾನು ಮಾಡಬೇಕು ಅಂತ ಹೇಳಿದ್ರಿ. ಹಾಗೆ ನಾ ಇನ್ನೊಂದು ಪ್ರಶ್ನೆ ಇದೆ ನಿಮ್ಗೆ, ಅಂದ್ರೆ ನೀವು ತೆರೆಯಿಂದ ಸಹ ಸಾಕಷ್ಟು ಕೆಲಸಗಳನ್ನ ಮಾಡಿದಿರಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದೀರಾ ಕೂಡ. ಅಂದ್ರೆ ನಿಮ್ಗೆ ಈಗ ತೆರೆ ಹಿಂದೆ ಕೆಲಸ ಮಾಡೋದು ಇಷ್ಟನಾ ಅಥವಾ ತೆರೆಯ ಮುಂದೆ ಕೆಲಸ ಮಾಡೋದು ಜಾಸ್ತಿ ಇಷ್ಟ ಆಗುತ್ತಾ?
1: ಅಗೇನ್ ಮತ್ತೆ ಹೇಳ್ಬೇಕು, ನಾವು ಸ್ವಾರ್ಥಿಗಳು ಅಂತ ನಟರು, ಅದರಲ್ಲೂ ರಂಗಭೂಮಿ ಕಲಾವಿದ್ರಿಗೆ ಸ್ವಲ್ಪ ಸ್ವಾರ್ಥತೆ ಜಾಸ್ತಿ ಸರ್. ಏನಂದ್ರೆ ನಾವೊಂದು ಸಮುದ್ರಕ್ಕೆ ಇಳಿದಿದೀವಿ ಅಂದ್ರೆ ಅದ್ರ ಆಳ ಅಗಲ ಏನು ಅಂತ ತಿಳಿದು ಆಮೇಲೆ ನಾವ್ ಅದ್ರಲ್ಲಿ ಈಜ್ತೀವಿ ಕಲಿಯೋರು ಅಲ್ವಾ. ಹಂಗೆ ನಮ್ಗೇನ್ ಅನ್ನಿಸ್ತು ಅಂದ್ರೆ ನಾವ್ ರಂಗಭೂಮಿಯಲ್ಲಿ ನಾವು ಓದಿದ್ವಿ, ಥಿಯರಿ ತಿಳ್ಕೊಂಡಿದ್ವಿ, ಪ್ರಾಕ್ಟಿಕಲ್ ಎಲ್ಲ ಆಗಿತ್ತು. ಈಗ ಇಂಡಸ್ಟ್ರಿ ಅಂತ ಹೊಸ ಒಂದು ಇದಕ್ಕೆ ಕಾಲಿಟ್ಟಿದೀವಿ, ಇದು ಏನು ಅಂತ ತಿಳ್ಕೊಳ್ದೆ ಕೆಲಸ ಮಾಡೋದ್ ತಪ್ಪಾಗುತ್ತೆ ಅಲ್ವಾ. ಇದು ನಮ್ಗೆ ರಂಗಭೂಮಿ ಹೇಳ್ಕೊಟ್ಟಿರೋ ಒಂದು ಪಾಠ ಅಂದ್ರೆ, ಒಂದು ಜಾಗಕ್ಕೆ ನಾವು ಕಾಲಿಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಒಂದ್ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು, ಸುಮ್ನೆ ಮಾತಾಡಿರ್ಬಾರ್ದು. ಸೊ ಅದು ಗಾಳಿ ಮಾತಾಗ್ಬಿಡುತ್ತೆ. ಆ ಕಾರಣಕ್ಕಾಗಿ ನಾನು ಇಂಡಸ್ಟ್ರಿಲಿ ಸ್ವಲ್ಪ ನನಗೆ ಬ್ರೇಕ್ ಇದ್ದಾಗ ಅಥವಾ ನನಗೆ ಯಜ್ಞಸಾಕ್ಷಿ ಒಂದ್ 3 ವರ್ಷ ಶೂಟಿಂಗ್ ಇಲ್ಲದೆ ಇದ್ದಾಗ ನಾನು ತೆರೆ ಹಿಂದೆ ಕೆಲಸ ಮಾಡೋದಕ್ ಶುರು ಮಾಡಿದೆ. ಅಂದ್ರೆ ಆಡಿಷನ್ ನ ಹೆಂಗ್ ಅಟೆಂಡ್ ಮಾಡ್ಬೇಕು ಅಂತ ಪಾಠ ಮಾಡೋದಾಗ್ಬೋದು. ಆಮೇಲೆ ಒಂದಷ್ಟು ಪ್ರೊಡ್ಯೂಸರ್ಗಳ ಜೊತೆ ನಾನು ಆರ್ಟ್ ಡೈರೆಕ್ಷನ್ ಹಿಂಗೆ, ಆಮೇಲೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು, ಅಸೋಸಿಯೇಟ್ ಆಗಿ, ಟೆಕ್ನಿಷಿಯನ್ ಆಗಿ, ಎಲ್ಲಾ ರೀತಿಯಿಂದನು ನಾನು ಕ್ಯಾಮ್ರಾ ಹಿಂದ್ಗಡೆ ಕೆಲಸ ಮಾಡಿದೀನಿ. ಎಡಿಟಿಂಗ್ ಕುತ್ಕೋತಿದ್ದೆ, ಸ್ಕ್ರಿಪ್ಟ್ ಓದೋ ಕುತ್ಕೊಳ್ತಾ ಇದ್ದೆ, ಆರ್ಟಿಸ್ಟ್ಗಳನ್ನ ತಯಾರ್ ಮಾಡ್ತಿದ್ದೆ ಅವ್ರು ಹೆಂಗೆ ಕ್ಯಾಮ್ರಾ ಮುಂದೆ ಅಭಿನಯಿಸ್ಬೇಕು ಅಂತ. ಈಗ್ಲೂ ಕೂಡ ನಾನು ಆ ಕೆಲಸವನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲಾ ತುಂಬಾ ಜನ ಅದಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲಾ ಚಾನಲ್ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಗಳು ಪಾತ್ರಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ಧೈರ್ಯದಿಂದ ನಾನೊಂದು ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ನ ಮಾಡಕ್ಕಾಯ್ತು. ನನ್ಗೀಗ ನನ್ನ ಹತ್ರ ಕಲಿತಿದ್ದಾರೆ ಒಂದಷ್ಟು ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿಗೆಲ್ಲ ನಾನು ಸಪೋರ್ಟ್ ಮಾಡಿ ಅವರೆಲ್ಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನನ್ಗೆ ಕ್ಯಾಮ್ರಾ ಹಿಂದೆ ಕೆಲಸ ಮಾಡಿದ್ದು ಈ ತರದಕ್ಕೆಲ್ಲ ನನ್ಗೆ ಸಹಾಯ ಆಯ್ತು. ಹಂಗಾಗಿ ನನ್ಗೆ ರಂಗಭೂಮಿ ಕೊಟ್ಟಂತ ಒಂದು ಅದ್ಭುತವಾದ ಜ್ಞಾನ ಅದು. ನಾನು ಯಾವ ಕ್ಷೇತ್ರದಲ್ಲಿ ಹೋದ್ರು ಇದು ನನ್ನಲ್ಲ, ಇದು ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನಾನು ತಿಳ್ಕೊಳ್ಬಾರ್ದು ಅನ್ನೋ ಒಂದು ಗೋಡೆ ಇಲ್ಲ ನಮ್ಗೆ. ವಿ ಆರ್ ಓಪನ್ ಫಾರ್ ಎವ್ರಿಥಿಂಗ್ ಕಲಿಯೋದಕ್ಕೆ.
0: ಓಪನ್ ಥಿಯೇಟರ್ ಎಲ್ಲದಕ್ಕೂ ಸಿದ್ಧ.
1: ಹೌದು
0: ಹೌದು, ರಂಗಭೂಮಿ ಕಲಾವಿದ ಎಲ್ಲದಕ್ಕೂ ತಯಾರಿರ್ಬೇಕು ಅನ್ನೋದೊಂದು ತುಂಬಾ ಚೆನ್ನಾಗಿ ಹೇಳಿದ್ರು.
1: ಒಂದಷ್ಟು ದಿನ ಶೂಟಿಂಗ್ ಇರುತ್ತೆ ಸರ್, ಆಮೇಲೆ ಶೂಟಿಂಗ್ ಇರಲ್ಲ. ನಾವೀಗ ಒಂದನ್ನೇ ನಂಬ್ಕೊಂಡ್ಬಿಟ್ರೆ ಬದುಕು ನಡಿಬೇಕಲ್ಲ ಸರ್. ಬೆಂಗಳೂರು ದೊಡ್ಡ ಸಮುದ್ರ, ಇಲ್ಲಿ ನಾವು ಬದುಕಬೇಕಲ್ಲ.
0: ಹೌದು ಹೌದು, ಖಂಡಿತ.
1: ಬದುಕಿನ ಮುಂದಿನ ದಾರಿ ಏನು? ಒಂದು 2 ದಿನ ಕೆಲಸ ಮಾಡಿ ಅಥವಾ ಒಂದು 3 ದಿನ ಕೆಲಸ ಮಾಡಿ 27 ದಿನ ನಾವು ಮನೇಲಿ ಕೂತ್ರೆ ಇಲ್ಲೆಲ್ಲದಕ್ಕೂ ನಾವು ಹಣವನ್ನು ಪಾವತಿಸ್ಬೇಕಲ್ಲ. ಬಾಡಿಗೆ ಕಟ್ಟಬೇಕು, ವಾಟರ್ ಬಿಲ್ಲು, ರೇಷನ್, ಪ್ರತಿಯೊಂದು. ಹೊರಗಡೆ ಕಾಲಿಟ್ರೆ ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು ಇಲ್ಲಿ.
0: ಹೌದು ಹೌದು.
1: ಸೊ ಹಂಗಾಗಿ ನಾವು ಅದನ್ನು ಗಮನದಲ್ಲಿಟ್ಕೊಂಡು ನಾನು ಈ ಕೆಲಸಗಳನ್ನ ಕಲ್ತಿದ್ದು. ಸೊ ನನಗೆ ತುಂಬಾ ಸಹಾಯ ಆಗಿದೆ. ತುಂಬಾ ಜನ ನಿರ್ದೇಶಕರು ನನಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಎವ್ರಿವನ್.
0: ಒಬ್ಬ ಕಲಾವಿದ ಆರ್ಥಿಕನಾಗಿ ಸದೃಢನಾಗೋದು ಸಹ ತುಂಬಾ ಮುಖ್ಯ ಆಗುತ್ತೆ.
1: ಬಹಳ ಮುಖ್ಯ ಸರ್, ಬಹಳ ಮುಖ್ಯ.
0: ಅದರಲ್ಲೂ ಈಗಿನ ಕಾಲದಲ್ಲಿ ಪ್ರತಿಯೊಂದನ್ನು ಕಲಿತಿದ್ರೆ ಒಳ್ಳೇದು. ಹೌದು
1: ನಿಜವಾಗ್ಲು.
0: ಹಾ ಮೇಡಮ್,
1: ಅದಕ್ಕೆ ಇನ್ಸ್ಪಿರೇಷನ್ ಅಂದ್ರೆ ನೀವು ಅರುಣ್ ಸಾಗರ್ ಅವ್ರನ್ನ ತಗೊಳ್ಬಹುದು.
0: ಹೌದು.
1: ಆಮೇಲೆ ನಮ್ಮ ರಂಗಭೂಮಿಯಲ್ಲೇ ತುಂಬಾ ದೊಡ್ಡ ದೊಡ್ಡ ಕಲಾವಿದರುಗಳು ಏನೇನೆಲ್ಲ ಮಾಡ್ತಾರೆ ಸರ್. ಆರ್ಟ್ ಮಾಡ್ತಾರೆ, ಪೇಂಟಿಂಗ್ ಮಾಡ್ತಾರೆ, ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ. ನಾನು ಇವ್ರನ್ನೆಲ್ಲ ನೋಡಿ, ಇವ್ರು ಒಬ್ಬ ವ್ಯಕ್ತಿ ಇಷ್ಟನ್ನೆಲ್ಲ ಹೆಂಗ್ ಮಾಡಕ್ ಸಾಧ್ಯ?
0: ಹೌದು.
1: ಹಂಗಾದ್ರೆ ನಾವು ಕಲಿಬಹುದಲ್ಲ ಅಂತ ತುಂಬಾ ಇನ್ಸ್ಪೈರ್ ಮಾಡಿರೋರು ಇದ್ದಾರೆ. ಹಂಗಾಗಿ ನಾನು ಕಲ್ತಿದ್ದೀನಿ.
0: ಅದೇ ಅರುಣ್ ಸಾಗರ್ ಬಗ್ಗೆ ಹೇಳ್ತಿದ್ರೆ, ಅವರು ತುಂಬಾ ಕಡೆ ಪ್ರೊಡಕ್ಷನ್ ವರ್ಕ್ ಇರ್ಬೋದು, ಪ್ರತಿಯೊಂದನ್ನು ಮಾಡ್ತಾರೆ ಅವರು. ಹೌದು,
1: ಅದ್ಭುತ. ಅವರು ಆಕ್ಟಿಂಗ್ ವರ್ಕ್ಶಾಪ್ ಮಾಡ್ತಾರೆ, ಸೆಟ್ ವರ್ಕ್ ಮಾಡ್ಕೊಡ್ತಾರೆ, ಡ್ಯಾನ್ಸ್ ಮಾಡ್ಕೊಡ್ತಾರೆ, ಹಾಡ್ ಹೇಳ್ಬೇಕು ಹಾಡ್ಕೊಡ್ತಾರೆ. ಅಂದ್ರೆ ಏನ್ ಗೊತ್ತಿಲ್ಲ ಸರ್ ಅವ್ರಿಗೆ, ಎಲ್ಲ ಗೊತ್ತು.
0: ಹೌದು, ಸಕಲ.
1: ಅದಕ್ಕೆ ಅದು ರಂಗಭೂಮಿಯ ಶಕ್ತಿ, ಅದು ರಂಗಭೂಮಿ ಇರುವಂತಹ ಒಂದು ಅದ್ಭುತ ಶಕ್ತಿ ಅದು.
0: ಹೌದು ಮೇಡಮ್, ಖಂಡಿತ. ರಂಗಭೂಮಿ ಬಗ್ಗೆನೆ ಮಾತಾಡ್ತಿದ್ವಿ, ಈಗ ನಿಮ್ಗೊಂದು ಪ್ರಶ್ನೆ ಅಥವಾ ರಿಕ್ವೆಸ್ಟ್ ಅನ್ಕೊಳ್ಳಿ. ನಿಮಗೆ ರಂಗಭೂಮಿಯಲ್ಲಿ ಅತಿ ಹೆಚ್ಚು ಇಷ್ಟವಾದಂತಹ ಒಂದು ಫೇವರೇಟ್ ಡೈಲಾಗ್ ಇರುತ್ತಲ್ಲ, ಅದನ್ನ ಹೇಳ್ಬೋದಾ?
1: ಹಾ ಖಂಡಿತ ಹೇಳ್ಬೋದು ಸರ್. ತುಂಬಾ ಅಂದ್ರೆ ನಾನ್ ಮಾಡಿರೋ ಪಾತ್ರದ ಎಷ್ಟೋ ಡೈಲಾಗ್ ಗಳು ನನಗೆ ತುಂಬಾ ಇಷ್ಟ. ಆದ್ರೆ ನಾನ್ ಮಾಡದೆ ಇರುವಂತ ಒಂದ್ ಪಾತ್ರನು ನನಗೆ ತುಂಬಾ ಇಷ್ಟ ಆಗಿದೆ, ಆ ಡೈಲಾಗ್. ನಮ್ಮ ಕೆ ವಿ ಸುಬ್ಬಣ್ಣ ಅವರು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅದನ್ನ ತರ್ಜುಮೆ ಮಾಡಿದ್ದಾರೆ, ರೂಪಾಂತರ ಮಾಡಿದ್ದಾರೆ. ಅಂದ್ರೆ 3 ಪೆನ್ನಿ ಅಪೇರಾ ನಾಟಕವನ್ನ 3 ಕಾಸಿನ ಸಂಗೀತ ನಾಟಕ ಅಂತ ಕನ್ನಡಕ್ಕೆ ಬರೆದಿದ್ದಾರೆ. ನನ್ನ ಅದು ನೀನಾ ಸಮಿನ ನನ್ನ ಮೊದಲ ಪ್ರೊಡಕ್ಷನ್ ಅದು, ಹಂಗಾಗಿ ನನಗೆ ಈಗ್ಲೂ ನೆನಪಿದೆ ಅದು. ನನ್ನ ತಂದೆಯ ಪಾತ್ರ ಪೀಚಂ ಕ್ಯಾರೆಕ್ಟರ್ ಅಂತ ಬರುತ್ತೆ ಅದರಲ್ಲಿ. ಪೀಚಂ ಅನ್ನೋ ಪಾತ್ರದ್ದು ಒಂದು ಡೈಲಾಗ್ ಅದು, ತುಂಬಾ ಅದ್ಭುತವಾಗಿದೆ. ಅದು ಎಲ್ಲಾ ಕಾಲಕ್ಕೂ

0: ಮೆಟ್ಲೇ ಆಗುವಂತ ಒಂದು ಪಾತ್ರ ಅದು. ಅಂದ್ರೆ ಭಿಕ್ಷುಕರನ್ನ ಅವರು ಹೇಗೆ ತಯಾರು ಮಾಡ್ತಿದ್ರು ಅಂತ ಅದನ್ನ ಹೇಳಾ
1: ಮೇಡಮ್. ಹೇಳಿ. ಖಂಡಿತ.
0: ಈ ನವ್ಯ ನೂತನ ನವೋನ್ನವ ಅಂತಾರೆ ನೋಡಿ ಅಂಥದ್ದು. ಮಸಲ ಹೇಳ್ತೇನೆ, ಮನುಷ್ಯನ ಅಂತಃಕರಣವನ್ನ ಕೆದಕಿ ಅವನ ಕರುಣೆ ಅನ್ನುವ ಒಂದು ಒಂದು ವಿಷಯವನ್ನ ಬಡಿದು ಎಬ್ಬರಿಸಿ ಅಂತಕ್ಕಂತ ಒಂದ್ ಮಾತದು. ಆಮೇಲೆ ಉದಾಹರಣೆಗೆ ಹೇಳ್ತೀನಿ, ಒಬ್ಬ ವ್ಯಕ್ತಿ ಕೈ ಮುಂದಷ್ಟೇ ಮುರಿದು ರೋಡಿನಲ್ಲಿ ನಿಂತಿರ್ತಾನೆ. ಒಬ್ಬ ವ್ಯಕ್ತಿ ಅವನನ್ನ ನೋಡಿ ಅಯ್ಯೋ ಅಂತ ಅವನ ಕರುಣೆ ಉಕ್ಕಿ ಜೇಬಿನಲ್ಲಿರುವ ನಾಣ್ಯಗಳೆಲ್ಲವನ್ನ ತೆಗೆದು ಕೊಟ್ಟು ಬಿಡ್ತಾನೆ. ಮತ್ತೆ ಎರಡನೇ ದಿನ ನೋಡ್ದ ಅಂತ ಇಟ್ಕೊಳ್ಳಿ, ಆವಾಗ ಕೊಡೋದು ಒಂದೇ ನಾಣ್ಯ. ಮತ್ತೆ ಮೂರನೇ ಸಲ ನೋಡ್ದ ಅಂತಂದ್ರೆ ಅವನನ್ನ ಸೀದ ಕೈ ಹಿಡ್ದು ಎಳ್ಕೊಂಡು ಹೋಗಿ ಪೊಲೀಸರಿಗೆ ತಲುಪಿಸ್ತಾನೆ. ಈ ಆಧ್ಯಾತ್ಮಿಕದ ಒಂದು ವಿಷಯ ಇದೆಯಲ್ಲ, ಅವೆಲ್ಲವೂ ಹೀಗೇನೆ ಅಂತ ಅಷ್ಟೇ ಸರ್.
1: ಹೌದಾ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಇಷ್ಟ ಆಯ್ತು.
0: ಅದಿನ್ನೂ ಲೈನ್ಸ್ ಗಳು ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಹೊರಗಡೆ ಇರೋದ್ರಿಂದ ಮನೇಲಿ ಇದ್ದು ಹೇಳಕ್ ಆಗ್ತಿಲ್ಲ ಅದನ್ನಷ್ಟೇ. ಅದ್ಭುತ ಪಾತ್ರ ಅದು ಪೀಚಮ್ದು. ಎಲ್ಲಾ ಎಲ್ಲಾ ಕಾಲಕ್ಕೂ ಅದು ಸೂಕ್ತವಾದಂತಹ ಒಂದು ಡೈಲಾಗ್ ಅದು.
1: ಮೇಡಮ್, ಅದರ ಸಂಬಂಧಿಸಿದಂತೆ ಇನ್ನೊಂದು ಪ್ರಶ್ನೆ ಇದೆ ನಿಮ್ಗೆ. ಡೈಲಾಗ್ ಅಂತ ಹೇಳಿದೆ, ಅದರಲ್ಲಿ ಡೈಲಾಗ್ ಅಲ್ಲಿ ವಿಶೇಷವಾಗಿ ನಿಮ್ದು ಪಾರು ಸೀರಿಯಲ್ ನಲ್ಲಿ ಕ್ಯಾಮ್ರಾ ಮುಂದೆ ಬಂದು ನೀವು ಹೇಳ್ತೀರಿ, ಹಾಯ್ ಬಂದ್ ಬಾಯಿಲಿ ಬಾಯಿಲಿ ಬನ್ನಿ ಬನ್ನಿ ಅಂತ ಕರೀತಿರಲ್ಲ,
0: ಬನ್ನಿ ಫ್ರೆಂಡ್ಸ್ ಹಾಯ್
1: ಬನ್ನಿ ಫ್ರೆಂಡ್ಸ್ ಬನ್ನಿ, ಅದು ಜನರಿಗೆ ತುಂಬಾ ಇಷ್ಟ ಆಗಿತ್ತು.
0: ಹೌದೌದು.
1: ಅದ್ರ ಬಗ್ಗೆ ಹೇಳೋದಾದ್ರೆ
0: ಅಂದ್ರೆ ಅದು ನಾವು ಮತ್ತೆ ಚಾನೆಲ್ನವರು ನಿರ್ದೇಶಕರು ಮತ್ತೆ ರೈಟರು ನಾವು ಮೂರು ನಾಲ್ಕೈದು ಜನ ಸೇರಿ ಅದನ್ನ ಒಂದು ಒಂಥರ ಈ ಕಂಡಿಡಿಯೋದು ಅಂತಾರಲ್ಲ ಸರ್, ಆ ತರ ಕಂಡಿಡಿದ್ನ ಶುರು ಮಾಡಿದ್ವಿ. ಎಲ್ಲರ ಜೊತೆ ಮಾತಾಡ್ತಾರೆ, ಇಲ್ಲಿ ತುಂಬಾ ಬುದ್ಧಿವಂತೆ ಯಾರು ಅಂದಾಗ ದಾಮಿನಿ ಅಂತ ಬರುತ್ತೆ ಮನೆಯಲ್ಲಿ, ಅವಳಿಗೆಲ್ಲ ಗೊತ್ತಾಗ್ತಿರುತ್ತೆ ಯಾರು ತಪ್ಪು ಮಾಡ್ತಿದ್ದಾರೆ ಯಾರು ಸರಿ ಇದಾರೆ ಅಂತೆಲ್ಲ. ಸೊ ಅಖಿಲಾಂಡೇಶ್ವರಿನೇ ದಡ್ಡಿ ಅನ್ನೋ ತರನು ಮಾಡ್ಬಿಡ್ತಾರೆ ಒಂದೊಂದ್ ಟೈಮಲ್ಲಿ, ತಾನು ದಾಮಿನಿ ಗೊತ್ತಾಗುತ್ತೆ ಅಂತ. ಸೊ ಹಂಗ ಹೇಳ್ತಾ ಇರುವಾಗ ನಾನ್ ಯಾರ ಜೊತೆ ಮಾತಾಡ್ಲಿ, ನನ್ ಕಾನ್ವರ್ಸೇಷನ್ ಡೈರೆಕ್ಟ್ ಯಾರ ಜೊತೆ ಇರ್ಬೇಕು ಅಂದಾಗ ಚಾನಲ್ ಅವರು ರೈಟರ್ ನಿರ್ದೇಶಕರು ಡಿಸೈಡ್ ಮಾಡಿ ಕ್ಯಾಮ್ರಾನ ಕರೆದು ಮಾತಾಡಿ ಮೇಡಮ್, ನೀವ್ ಆಡಿಯನ್ಸ್ ಜೊತೆನೆ ಡೈರೆಕ್ಟ್ ಒಂದು ಇದ್ ಮಾಡ್ದಂಗಿರುತ್ತೆ, ರೆಸ್ಪಾಂಡ್ ಮಾಡ್ದಂಗಿರುತ್ತೆ ಅಂತ. ಸೊ ಹಾಯ್ ಫ್ರೆಂಡ್ಸ್ ಬನೀಲಿ ಅಂತ ಕರೆದ್ಬಿಟ್ಟು ಕ್ಯಾಮ್ರಾಗ್ ಡೈಲಾಗ್ ಹೇಳೋದು ನಾನು. ಸೊ ಈ ಪಂಡ್ರಾಪುರ ಪಾರ್ವತಿ ನಮ್ಮ ಮನೆ ಸೊಸೆಯಾಗಿ ಬರಬೇಕು ಅಂತ ಕನಸಿಟ್ಕೊಂಡಿದ್ದಾಳೆ, ಅದನ್ನ ಹೇಗಾದ್ರೂ ಮಾಡಿ ತುಳಿಬೇಕು, ಅಖಿಲಾಂಡೇಶ್ವರಿ ಪಟ್ಟಕ್ಕೆ ನಾನು ಏರ್ಬೇಕು, ನೀವೇನಂತೀರಾ ಫ್ರೆಂಡ್ಸ್ ಅಂತೀನಿ, ಅವಾಗ ಕ್ಯಾಮ್ರಾ ಹಿಂಗ್ ತಲೆ ಅಲ್ಲಾಡ್ಸುತ್ತೆ. ಸೊ ಕ್ಯಾಮ್ರಾಗೂ ನನಗೂ ಇದ್ದಂತ ಸಂಬಂಧ ಅದು. ತುಂಬಾ ಅದ್ಭುತವಾದ ಒಂದು ಇದನ್ನ ಬಿಲ್ಡ್ ಮಾಡಿದ್ವಿ ಡೈಲಾಗ್ನ, ಅದು ತುಂಬಾ ಜನಕ್ಕೆ ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಹೇಳ್ಬೋದು, ಎಷ್ಟೋ ಲಕ್ಷಾಂತರ ಜನಕ್ಕೆ ಆ ಡೈಲಾಗ್ ತುಂಬಾ ಇಷ್ಟ ಆಗಿ ಎಲ್ರು ಹೋದ ಕಡೆ ಎಲ್ಲ ಹಾಯ್ ಫ್ರೆಂಡ್ಸ್ ಬನ್ನಿ ಇಲ್ಲಿ ಅಂತಾನೆ ಕರೀತಾ ಇದ್ರು, ಈಗ ಸ್ವಲ್ಪ ಕಮ್ಮಿ ಆಗಿದೆ.
1: ಹಾ ಮೇಡಮ್, ತುಂಬಾ ಇಷ್ಟ ಜನರಿಗೆ ಅದು. ಹಾ ಮೇಡಮ್, ಒಂದು ಗೀತೆಯನ್ನ ಕೇಳ್ಕೊಂಬರೋಣ, ಆನಂತರ ನಮ್ಮ ಮಾತನ್ನ ಮುಂದುವರಿಸೋಣ. ಓಕೆ ಮೇಡಮ್, ಈಗ ಕೇಳಿ ಮಿಲನ ಚಿತ್ರದ ಗೀತೆಯನ್ನ. ಉದಿತ್ ನಾರಾಯಣ್ ಚಿತ್ರ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಗುಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೇಳ್ತಿದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ನಾವು ಪರಿಮಳ ಕಾರ್ಯಕ್ರಮದಲ್ಲಿ ನಟಿ ಸಿತಾರಾ ಅವರೊಂದಿಗೆ ನಾವು ಮಾತಾಡ್ತಾ ಇದ್ವಿ, ಈಗ ಮಾತನ್ನ ಮತ್ತೆ ಮುಂದುವರಿಸೋಣ. ಹಲೋ ಮೇಡಮ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ನಮಸ್ತೆ ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್. ಮೇಡಮ್, ಮತ್ತೊಂದು ಪ್ರಶ್ನೆ, ಇದು ಅತ್ಯಂತ ಏನು ಸೀರಿಯಸ್ ಆಗಿರುವಂತಹ ಪ್ರಶ್ನೆ. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಾಸಿಟಿವ್ ಕಮೆಂಟ್ಸ್ಗಳು ಬರುತ್ತೆ ಮತ್ತೆ ನೆಗೆಟಿವ್ ಕಮೆಂಟ್ಸ್ಗಳು ಅಂತ ಬರುತ್ತೆ, ಯಾಕಂದ್ರೆ ನೀವು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಎರಡು ರೀತಿಯ ಪ್ರಶ್ನೆ ಬರುತ್ತೆ, ಪಾಸಿಟಿವ್ ಬರುತ್ತೆ ಮತ್ತೆ ನೆಗೆಟಿವ್ ಬರುತ್ತೆ, ಅದನ್ನ ಹೇಗೆ ಸ್ವೀಕರಿಸ್ತೀರಿ ನೀವು?
3: ಸರ್, ಮೊದಲನೇದಾಗಿ ನಾವ್ ಯಾವ್ದಾದ್ರು ಒಂದನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀವಿ ಅಂದ್ರೆ ಅಥವಾ ನಾವ್ ಯಾವ್ದೇ ವಿಷಯದ ಬಗ್ಗೆ, ನಾನು ಮೊದಲೇ ಹೇಳಿದೀನಿ, ಯಾವ್ದಾದ್ರು ಒಂದ್ ಜಾಗ ಕಾಲಿಡುವಾಗ ಅಥವಾ ಒಂದ್ ವಿಷಯದ ಬಗ್ಗೆ ತಿಳ್ಕೊಬೇಕಾದ್ರೆ, ಕಲಿಬೇಕಾದ್ರೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸರ್, ನಮಗೆ ನಾವು ನಿಜವಾಗ್ಲು ಮೆಚ್ಯೂರಿಟಿ ಇರೋರಾದ್ರೆ ನಾವು ಪಾಸಿಟಿವ್ ನ ಮಾತ್ರ ತಗೊಳ್ಬೇಕು, ನೆಗೆಟಿವ್ ನ ಇಗ್ನೋರ್ ಮಾಡ್ಬೇಕು ಅನ್ನೋದನ್ನ ನಾವು ಬೇಸಿಕ್ ಆಗಿದ್ನ ಕಲ್ತ್ಕೊಂಡ್ ಬಿಡ್ಬೇಕು. ಯಾವ್ದು ಯಾರಾದ್ರೂ ನಮಗ್ ನೆಗೆಟಿವ್ ಮಾತಾಡ್ತಿದಾರಂದ್ರೆ ವಿ ಶುಡ್ ಇಗ್ನೋರ್ ದೆಮ್. ನಾವೇನ್ ಅವ್ರನ್ನ ದ್ವೇಷ ಮಾಡ್ಬೇಕಂತಿಲ್ಲ, ಅವ್ರಿಗೋಗಿ ಬೈಬೇಕು ಅಂತಿಲ್ಲ, ಕಪಾಳಕ್ ಹೊಡಿಬೇಕು ಅಂತಿಲ್ಲ. ಅವ್ರನ್ನ ಜಸ್ಟ್ ಇಗ್ನೋರ್ ಮಾಡಿದ್ರೆ ನಾವ್ ಆರಾಮಾಗಿರ್ತೀವಿ ಅಂತ ನನ್ಗನ್ಸುತ್ತೆ. ನಾನು ಹಂಗೆ ಬದುಕಿದ್ದೀನಿ ಕೂಡ, ನಾನು ಯಾವ ಬ್ಯಾಡ್ ಕಮೆಂಟ್ಸ್ಗೂ ರಿಪ್ಲೈ ಮಾಡಲ್ಲ, ಯಾವ್ದಕ್ಕೂ ಏನು ಮಾಡಲ್ಲ, ಎಲ್ಲ ಬ್ಲಾಕ್ ಲಿಸ್ಟ್ ಹಾಕ್ತೀವಿ ಇಲ್ಲ ಮರ್ತ್ ಬಿಡ್ತೀನಿ. ಅದನ್ನ

0: ಕ್ಯಾರಿ ಫಾರ್ವರ್ಡ್ ಮಾಡೋದ್ರಿಂದನೇ ನಮ್ ತಲೆ ಕೆಡುತ್ತೆ ಸರ್. ಅಯ್ಯೋ ಇವ್ರ ಹಿಂಗ್ ಅನ್ಬಿಟ್ರಲ್ಲ, ನಾನ್ ಹಿಂಗ್ ಬದುಕ್ ಬರ್ದಿತ್ತೇನೋ, ಇವ್ರ ಹಿಂಗ್ ಅನ್ಬಿಟ್ರಲ್ಲ ನಾನ್ ಇದನ್ ಪೋಸ್ಟ್ ಮಾಡ್ಬಾರ್ದಿತ್ತೇನೋ, ಇವ್ರ ಈ ತರ ಕಮೆಂಟ್ ಮಾಡ್ಬಿಟ್ರಲ್ಲ, ನಾನ್ ಹಿಂಗ್ ಆಕ್ಟ್ ಮಾಡ್ಬಾರ್ದಿತ್ತೇನೋ ಅಂತ ಅನ್ಸ್ಬಿಡುತ್ತೆ. ಸೊ ನಾನು ಒಬ್ಬ ನಟಿಯಾಗಿ ಸಿನಿಮಾ ಸೀರಿಯಲ್ಗಳು ಇಷ್ಟು ವರ್ಷದಿಂದ ಮಾಡ್ಕೊಂಡು ರಂಗಭೂಮಿಯಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ನನ್ಗೆ ಆ ತರದೊಂದು ಒಳ್ಳೆ ಒಂದು ಮೆಚುರಿಟಿ ಬಂದಿದೆ ಅಂತ ನಾನು ಅನ್ಕೋತೀನಿ ಸರ್. ಅದನ್ನ ಮೆಚುರಿಟಿಯಿಂದನೇ ಡೀಲ್ ಮಾಡ್ಬೇಕು ಸರ್ ಕೆಲವೊಂದ್ ವಿಷಯನ. ಇಮ್ಮೆಚೂರ್ ಆಗಿ ಡೀಲ್ ಮಾಡಿದ್ರೆ ಅವು ಒಂದೊಂದ್ಸಲ ತಿರುಗಿ ಬೀಳುತ್ತೆ. ಇದು ನಾನ್ ಕಂಡ್ಕೊಂಡಂತ ವಿಷಯ. ನಾನ್ ಕೆಲವು ಕಮೆಂಟ್ಗಳಿಗೆ ನೆಗೆಟಿವ್ ಇದಕ್ಕೆ ನಾನು ಇಗ್ನೋರ್ ಮಾಡ್ಬಿಡ್ತೀನಿ ಅಷ್ಟೇ.
1: ಇಗ್ನೋರ್ ಇಸ್ ಬೆಸ್ಟ್. ಮೇಡಮ್, ಹಾಗೇನೆ ಈಗ ಹೊಸದಾಗಿ ದೂರದರ್ಶನದಲ್ಲಿ ಒಂದು ಸೀರಿಯಲ್ ಹೊಸದಾಗಿ ಸ್ಟಾರ್ಟ್ ಆಗಿದೆ, ಆರಂಭ ಆಗಿದೆ, ಅರಮನೆ ಅಂತ. ಅದರಲ್ಲೂ ಸಹ
0: ಅರಮನೆ ಅಂತ ಸರ್, ಕುಂ ವೀರಭದ್ರಪ್ಪ ಅವರ ಇದು ಒಂದು ಕಾದಂಬರಿ.
1: ಅದರಲ್ಲಿ ಅಭಿನಯಿಸ್ತಿದ್ದೀರಿ, ಅದ್ರ ಬಗ್ಗೆ ಮಾತಾಡೋದಾದ್ರೆ?
0: ಅದ್ರ ಬಗ್ಗೆ ಮಾತಾಡೋದಾದ್ರೆ ನಾನು ತುಂಬಾ ಬ್ಲೆಸ್ಡ್ ಅಂತಾನೆ ಹೇಳ್ಬೇಕು ಸರ್. ರಂಗಶಂಕರದಲ್ಲಿ ಶಂಕರ್ ಸರ್ ಅಂತ ಅವ್ರು ನನ್ನ ರೆಫರ್ ಮಾಡಿದ್ರು. ಆಮೇಲೆ 6 ಸಲ ನ್ಯಾಷನಲ್ ಅವಾರ್ಡ್ ಬಂದಿರುವಂತಹ ಮನ್ಸೂರಿ ಅವರು ಅದನ್ನ ನಿರ್ದೇಶನ ಮಾಡ್ತಿದ್ದಾರೆ. ನಾನು ಅದರಲ್ಲಿ ಒಂದು ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ತಿರುಮಲಾಂಬೆ ಅಂತ ಒಂದು ಪಾತ್ರ ನಂದು, ದೊಡ್ಡ ಸೊಸೆ ಭೈರವಾಂಬೆಗೆ. ಭೈರವಾಂಬೆ ಪಾತ್ರವನ್ನ, ಮತ್ತೆ ಪಾತ್ರವನ್ನ ರಂಗಭೂಮಿಯ ಒಂದು ದಿಗ್ಗಜರು ಅಂತಾನೆ ಹೇಳ್ಬೇಕು, ಒಂದು ಆಧಾರ, ಒಂದ್ ಎಂತ ಸ್ತಂಭ ಅಂತ ಹೇಳ್ಬೇಕಂತಾನೆ ಇಲ್ಲ. ಅಂದ್ರೆ ಅದಕ್ಕೊಂದ್ ಒಳ್ಳೆ ಎಷ್ಟೋ ಒಳ್ಳೆ ಪದಗಳಿದೆ ಅದರಲ್ಲಿ, ತುಂಬಾ ತೂಕವಾಗಿರುವಂತ ಪದವನ್ನೇ ಬಳಸ್ಬೋದು. ಬಿ ಜಯಶ್ರೀ ಅಮ್ಮ ಅವರು ಇದಾರೆ, ಅವರಿಗೆ ನಾವು ಸೊಸೆಯರಾಗಿ ಪಾತ್ರವನ್ನ ಮಾಡ್ತಾ ಇದೀವಿ. ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದು. ಅವ್ರ ನಿರ್ದೇಶನ ಕೂಡ ತುಂಬಾ ಚೆನ್ನಾಗಿದೆ. ನಾವು ಪಾತ್ರಧಾರಿಗಳೆಲ್ಲಾನು ನಾವ್ ಅದ್ಭುತವಾಗಿ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಪ್ರಸಾರ ಭಾರತಿಯಲ್ಲಿ ಅಂದ್ರೆ ಡಿಡಿ ಚಂದನದಲ್ಲಿ ಒಂದು ಸೀರಿಯಲ್ ಮಾಡ್ಬೇಕಂದ್ರೆ ಅವರು ಸಾಹಿತ್ಯವನ್ನ ನೋಡ್ತಾರೆ, ಅಭಿನಯ ಮಾಡುವವರ ಎಕ್ಸ್ಪೀರಿಯನ್ಸ್ ನ ತಿಳ್ಕೊಳ್ತಾರೆ. ಸುಮ್ ಸುಮ್ನೆ ಪಾತ್ರಧಾರಿಗಳನ್ನ ಅವ್ರು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಮನ್ಸೂರಿ ಅವರು. ತುಂಬಾ ಒಂದು ಒಂದು ಒಂದು ಪ್ರೊಫೆಷನಲ್ ಒಂದು ಇದ್ರಲ್ಲಿ ನಾವು ಕೆಲಸ ಮಾಡ್ತಿದ್ದೀನಿ ಅಂತ ನಂಗೆ ಫೀಲ್ ಆಗತ್ತೆ ಸರ್.
1: ತುಂಬಾ ಖುಷಿ ಆಯ್ತು ಮೇಡಮ್ ಜೊತೆ ಮಾತಾಡ್ತಾ. ಅಂದ್ರೆ ಈಗ ಮತ್ತೆ ಇನ್ನೊಂದು ಪ್ರಶ್ನೆ ನಿಮ್ಗೆ, ಈಗ ಏನಾದ್ರೂ ಚಿತ್ರರಂಗಕ್ಕೆ ಬರುವಂತಹ ಹೊಸ ಪ್ರತಿಭೆಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
0: ಹೊಸದಾಗಿ ಬರೋರ್ಗೆ ಏನ್ ಹೇಳ್ತೀನಿ, ಆಸೆ ಕನಸುಗಳು ತುಂಬಾ ಇಟ್ಕೊಂಡ್ ಬರ್ಬೇಕು. ಯಾಕಂದ್ರೆ ಆಸೆ ಕನಸುಗಳಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಏನೇನು ಜೀವನದಲ್ಲಿ. ಅದಕ್ಕೆ ತಕ್ಕನಾದಂತಹ ಶ್ರದ್ಧೆನೂ ಇರ್ಬೇಕು, ಕಲಿಕೆನೂ ಇರ್ಬೇಕು. ಈ ಅದೇ ನಾನು ಹೇಳಿನಲ್ಲ ಸರ್, ಅಗೇನ್ ನಾನು ರಿಪೀಟ್ ಮಾಡ್ಬೇಕಾಗುತ್ತೆ, ಒಂದು ಜಾಗಕ್ಕೆ ಕಾಲಿಡ್ತೀನಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಕಾಲಿಡಿ ಅಂತ ಅಷ್ಟೇನೆ. ಈಗ ಒಂದ್ ಸಿನಿಮಾ ರಂಗಕ್ಕೆ ಹೋಗ್ತೀನಿ ಅಂದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ಬೇಕು. ಕ್ಯಾಮ್ರಾ ಮುಂದೆ ಹೆಂಗ್ ಅಭಿನಯಿಸ್ಬೇಕು, ಕಾಸ್ಟ್ಯೂಮ್ ಹೆಂಗ್ ಹಾಕೊಳ್ಬೇಕು, ಯಾವ ಪಾತ್ರವನ್ನ ಹೇಗ್ ಮಾಡ್ಬೇಕು, ಅದಕ್ಕೆ ಆದಂತ ಒಂದಷ್ಟು ವರ್ಕ್ಶಾಪ್ಗಳಿರುತ್ತೆ, ರಂಗ ತಂಡಗಳಿದೆ. ಸಿನಿಮಾಗೆ ಟ್ರೈನಿಂಗ್ ಕೊಡುವಂತವ್ರಿದ್ದಾರೆ, ಸೀರಿಯಲ್ಗೆ ಟ್ರೈನಿಂಗ್ ಕೊಡುವಂತವ್ರಿದ್ದಾರೆ. ಇವೆಲ್ಲವನ್ನು ಬೇಸಿಕ್ ನಾಲೆಡ್ಜ್ ನ ಇಟ್ಕೊಂಡು ನಮ್ಮ ಯೂತ್ಸ್ ಈ ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ ರಂಗಕ್ಕೆ ಕಾಲಿಡ್ಬೇಕು ಅಂತ ಅನ್ಕೋತೀನಿ. ಏನೋ ಗೊತ್ತಿಲ್ಲದೆ ಬಂದು ಇಲ್ಲಿ ಶುರು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗಬಹುದು ಅಂತ ಅವ್ರಿಗೆ ಅಂತ.
1: ಓಕೆ ಮೇಡಮ್, ಥ್ಯಾಂಕ್ ಯು, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಮೇಡಮ್, ತೆರೆಯ ಮೇಲೆ ನಟಿಯಾಗಿ ನೂರಾರು ಮುಖಗಳನ್ನು ತೋರಿಸುವಂತಹ ಸಿತಾರಾ ಅವರು ಸೈದ್ಧಾಂತಿಕವಾಗಿ ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ರಂಗಭೂಮಿ ಮೇಲಿನ ಅವರ ಭಕ್ತಿ ಆಗಿರ್ಬೋದು, ನಟನೆಯಲ್ಲಿ ಅವ್ರು ತೋರಿಸುವಂತಹ ಪ್ರೀತಿ, ಅವ್ರು ಮಾತನಾಡಿದ್ದು ನಿಜಕ್ಕೂ ತುಂಬಾನೇ ಖುಷಿಯಾಯ್ತು. ಪಾತ್ರ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ, ನೀವು ನಿಜಕ್ಕೂ ಅದಕ್ಕೆ ಜೀವ ತುಂಬತೀರಾ ಅಂದ್ರೆ ತಪ್ಪಾಗಲ್ಲ ಮೇಡಮ್. ಇವತ್ತು ನಮ್ಮೊಂದಿಗೆ ನಿಮ್ಮ ಇಡೀ ಕಲಾಪಯಣದ ಬಿಂದುಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃದಯ ಪೂರ್ವಕ ಧನ್ಯವಾದಗಳು.
0: ಅದಕ್ಕೆ ನಾವು ಕೂಡ ವಿವಿಧ ಭಾರತಿ ಆಕಾಶವಾಣಿಗೆ ಮತ್ತೆ ನಿಮಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ರಂಗಭೂಮಿ ಕಲಾವಿದರನ್ನ ಕೇಂದ್ರವಾಗಿಟ್ಕೊಂಡು ಒಂದಷ್ಟು ಈ ತರ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ನೀವೀಗ ಇಂಟರ್ವ್ಯೂ ಮಾಡಿದ್ರೆ ನಾವು ಈ ಪರಿಮಳ ಪ್ರೋಗ್ರಾಮ್ ಇಂದ ಒಂದಷ್ಟು ಅನುಭವಗಳನ್ನ ಶ್ರವಣಕ್ಕೆ ತಗೊಳ್ಬಹುದು, ನಮ್ಮ ಕರುಣಗಳು ಕೂಡ ಆನಂದವಾಗುತ್ತೆ ಅಂತ ನನ್ನ ಅನಿಸಿಕೆ.
1: ಓಕೆ ಮೇಡಮ್, ಖಂಡಿತ
0: ತುಂಬಾ ಒಳ್ಳೆ ಕೆಲಸ ಮಾಡಿದೆ ಇಲ್ಲಿವರೆಗೂ ನಾನು ಸುಮಾರು ಕೇಳಿದ್ದೇನೆ. ಹಾಗಾಗಿ
1: ಖಂಡಿತ ಮೇಡಮ್, ನಿಮ್ಮ ಮುಂದೆ ಬರುವಂತಹ ಎಲ್ಲಾ ಪ್ರಾಜೆಕ್ಟ್ಗಳಲ್ಲಿ, ಎಲ್ಲಾ ರಂಗ ಪ್ರಯೋಗಗಳಲ್ಲಿ ನೀವು ಯಶಸ್ವಿಯಾಗಿ ಮಾಡಲಿ ಅನ್ನುವಂಥದ್ದು ನಮ್ಮ ವಿವಿಧ ಭಾರತಿ ಆಶಯ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಟು ವಿವಿಧ ಭಾರತಿ.
1: ಧನ್ಯವಾದ ಮೇಡಮ್ ಕಾರ್ಯಕ್ರಮದಲ್ಲಿ
0: ಭಾಗವಹಿಸಿದ್ದಕ್ಕೆ.
1: ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇವತ್ತಿನ ನಮ್ಮ ಅತಿಥಿ ನಟಿ ಸಿತಾರಾ ಅವರ ಜೊತೆಗಿನ ರಂಗು ರಂಗಾದ ಮಾತುಕತೆಯನ್ನ ಇದುವರೆಗೂ ನೀವು ಕೇಳಿದ್ರಿ. ಪರಿಶ್ರಮ ಎಂದಿಗೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಸಿತಾರಾ ಅವರೇ ಸಾಕ್ಷಿ ಅಂತ ಹೇಳ್ಬೋದು. ನಮ್ಮ ಕೇಳುಗರು ಸಹ ಈ ಕುರಿತಾಗಿ ಸಂದೇಶಗಳನ್ನು ಕಳಿಸಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶ ಕಳಿಸಿದ್ದಾರೆ. ಜೀವನದ ಅನುಭವವನ್ನು ತುಂಬ ಚೆನ್ನಾಗಿ ಹೇಳಿದರು ಸಿತಾರಾ ಅವರು ಅಂತ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ಕೇಳುಗರೆ, ಇಲ್ಲಿಗೆ ಈ ಪರಿಮಳ ಕಾರ್ಯಕ್ರಮ

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5 ಗಂಟೆ ಆಯಿತು. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾರ್ವಜನಿಕರು ಇನ್ನು ಮುಂದೆ ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಇಂದು ಉದ್ಯಮಿಗಳಾದ ಕಿರಣ್ ಮಜುಂದಾರ್ ಶಾ, ಗೀತಾಂಜಲಿ ಕಿರ್ಲೋಸ್ಕರ್ ಹಾಗೂ ವಿವಿಧ ದೇಶಗಳ ಗೌರವಾನ್ವಿತ ರಾಯಭಾರಿಗಳ ನಿಯೋಗ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿತು. ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ದಿ ಸಾಧಿಸಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಜಯವಾಡದಲ್ಲಿ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತದ ವಾರ್ಷಿಕ ರಫ್ತು 468 ಬಿಲಿಯನ್ ಡಾಲರ್ನಿಂದ 863

ಬಿಲಿಯನ್ ಡಾಲರ್ಗೆ ಏರಿಕೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಸಣ್ಣ ಅತಿಸಣ್ಣ ಮತ್ತು ಇತರೆ ರೈತರು ಸಹಕಾರಿ ಬ್ಯಾಂಕ್ಗಳ ಮೂಲಕ ಪಡೆದ 75,000 ರೂಪಾಯಿಗಳವರೆಗಿನ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿದ್ದಾರೆ. ಇಂಡೋನೇಷ್ಯಾದಲ್ಲಿ 6.7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಸುಲಾವೆಸಿ ದ್ವೀಪದ ಮಧ್ಯಭಾಗದಲ್ಲಿ ಭೂಕಂಪದ ಕೇಂದ್ರವೆಂದು ದಾಖಲಾಗಿದೆ. ಹಲವೆಡೆ ಕಟ್ಟಡಗಳಿಗೆ ಹಾನಿಯಾಗಿದ್ದು ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಹಕೀಕತ್ ಬದಲನೆ ಕೇಳಿ ಸಹೀ ಸಮಯ ಪರ ಸಹೀ ಕದಮ ಉಠಾನಾ ಜರುರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೇಳಿ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ಹಾಯ್, ಹಲೋ, ನಮಸ್ಕಾರ, ಎಲ್ಲರಿಗೂ ಶುಭ ಸಂಜೆ. ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಐದು ಗಂಟೆ ಐದು ನಿಮಿಷಕ್ಕೆ ಸೇಫ್ ಡ್ರೈ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಆರು ಗಂಟೆ ಎರಡು ನಿಮಿಷಕ್ಕೆ ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಮರು ಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜನ. 7:22 ಕಗ್ಗದ ಸಿರಿ. 8:02 ನಿಮ್ಮ ಆಯ್ಕೆ ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಕೇಳಬಹುದು. 10:02 ಓಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 11:30 ಕಲಾಭಾರತಿ. ಗಂಟೆ 5:00 ಕರೆಗೊಂದು ಹಾಡು. 1:00 ಕನ್ನಡ ಚಿತ್ರಗೀತೆಗಳು. 1:20 ಗೇಮ್ ಶೋ ಪದಬಂಧ. 2:15 ಸ್ಪಂದನ ಕಾರ್ಯಕ್ರಮ. 2:40 ಚಿತ್ರತಾಣ. 3:00 ಸಖಿ ಸಹೇಲಿ. 4:00 ಪರಿಮಳ ಕಾರ್ಯಕ್ರಮವನ್ನು ಕೇಳಬಹುದು. 5:05 ಸೇಫ್ ಡ್ರೈ ಓಲ್ಡ್ ಇಸ್ ಗೋಲ್ಡ್. 5:40 ನ್ಯಾಯವಾಣಿ ಕಾರ್ಯಕ್ರಮ. ಆರು ಗಂಟೆ 2 ನಿಮಿಷಕ್ಕೆ ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಮರು ಪ್ರಸಾರ. 7:22 ಕಗ್ಗದ ಸಿರಿ. 8:02 ಮಧುರ ಆಲಾಪ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇದಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಸೇಫ್ ರೈ ಓಲ್ಡೀಸ್ ಗೋಲ್ಡ್ಗೆ ಪ್ರೀತಿಯ ಸ್ವಾಗತ ಅಂತಿರೋದು. ನಾನು ನಿಮ್ಮ ಆರ್ ಜೆ ಸ್ವಾತಿ. ಸರಿ, ಮೊದಲ ಗೀತೆ ಯಾವ್ದು ಬರ್ತಾ ಇದೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರೆ, ಮೊದಲ ಗೀತೆ ಮೂಡಿ ಬರ್ತಿರೋದು ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ರವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಹೊರಗಡೆ ಮಳೆ ಬರ್ತಿದೆ, ಮೇ ಬಿ ನಿಮ್ಮೂರಲ್ಲೂ ಮಳೆ ಬರ್ತಿರಬಹುದೇ ಇನ್ನು. ಈ ಮಳೆ ಬಂದಾಗ ಅಥವಾ ಇನ್ಯಾವುದೋ ಒಂದು ಸಮಯದಲ್ಲಿ ನೀವು ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತೀರ, ಆಹಾ ಮಳೆ ಬರ್ತಾ ಇದೆ, ಹೆಂಡತಿ ಸರ್ಪ್ರೈಸ್ ಆಗಿ ಏನಾದರೂ ತಿಂಡಿ ಮಾಡ್ಕೊಡ್ಬಹುದಾ ಅಂತ ಯೋಚನೆ ಮಾಡ್ತಾ ಇರ್ತೀರ. ಅದಕ್ಕೆ ಸರಿಯಾಗಿ ಅವತ್ತು ನೀವು ಅಂದ್ಕೊಂಡಿರೋ ತಿಂಡಿನೇ ಅವರು ಮಾಡಿಕೊಟ್ಟಾಗ ಇಬ್ರಿಗೂ ಎಷ್ಟು ಖುಷಿಯಾಗತ್ತೆ ಅಲ್ವಾ. ಅರೆ ನಾವಿಬ್ರು ಮಾತಾಡ್ಕೊಂಡಿಲ್ಲ, ಏನು ಹೇಳಿಲ್ಲ, ಇದ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಇಲ್ಲದೇನು ಇಬ್ಬರ ಮನಸ್ಸಿನಲ್ಲೂ ಒಂದೇ ಥರ ಥಾಟ್ ಬಂದಿದೆ ಅಂದರೆ ಎಷ್ಟು ಖುಷಿಯಾಗತ್ತೆ ಅಲ್ಲ. ಇದು ಬರೀ ತಿಂಡಿಗೆ ಅಂತಲ್ಲ, ಯಾವುದಾದ್ರೂ ಒಂದು ಫಂಕ್ಷನಿಗೆ ಹೋಗೋದಾಗಿರ್ಬೋದು ಅಥವಾ ಇನ್ಯಾವುದ್ರದ್ದು ಒಂದು ವಿಷಯದ ಬಗ್ಗೆ ಡಿಸಿಷನ್ ತಗೊಳ್ಳೋದಾಗಿರ್ಬೋದು, ಹೀಗೆ ಸುಮಾರು ಸಲ ನಮ್ಮ ಪ್ರೀತಿಪಾತ್ರರ ಜೊತೆ ಈ ಟೆಲಿಪತಿ ಅಂತ ಏನಿದೆ ಅಲ್ಲ, ಮಾತಾಡದೆ ವಿಷಯಗಳನ್ನು ಡಿಸ್ಕಸ್ ಮಾಡದೆ ಇಬ್ಬರು ಒಂದೇ ಥರ ಯೋಚನೆ ಮಾಡೋದು, ಈ ಥರಗಳು ಒಂದು ಸನ್ನಿವೇಶ ಎದುರಾದಾಗ ಮನಸ್ಸಿಗೆ ಒಂಥರ ಖುಷಿಯಾಗತ್ತೆ. ಆಹಾ ನಮ್ಮಿಬ್ರಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದು ಗಂಡ ಹೆಂಡತಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇನ್ಯಾವುದೋ ಒಂದು ಸಂಬಂಧದ ಜೊತೆ ಈ ಟೆಲಿಪತಿ ವರ್ಕ್ ಆದಾಗ ತುಂಬಾ ಖುಷಿಯಾಗತ್ತೆ. ಸೊ ನಿಮ್ಮ ಜೀವನದಲ್ಲಿ ಟೆಲಿಪತಿ ಅನ್ನುವಂತಹ ಒಂದು ವಿಷಯ ಯಾವತ್ತಾದರೂ ಆಗಿದೆಯಾ? ನೀವು ಹೇಳದೆ ಮನಸ್ಸು ಬಿಚ್ಚಿ ಮಾತಾಡದೆ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಬೇರೆಯವ್ರಿಗೆ ಗೊತ್ತಾಗಿ ಅವರು ಅದೇ ಥರ ಯೋಚನೆ ಮಾಡಿದ್ದಿದೆಯಾ? ಇದ್ರೆ ಬೇಗ ಬೇಗ ಬರ್ದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ. ರಾಜೇಶ್ ಕೃಷ್ಣನ್ರವರ ಧ್ವನಿಯಲ್ಲಿ ಕುಶಲವೇ ಕ್ಷೇಮವೇ ಚಿತ್ರದಿಂದ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಟೆಲಿಪತಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಟೆಲಿಪತಿ ಅಂದರೆ ಯಾವುದೇ ಇಂದ್ರಿಯಗಳ ಸಹಾಯ ಇಲ್ಲದೆ, ಅಂದರೆ ಮಾತು, ಬರವಣಿಗೆ, ಸನ್ನೆ ಇದೇನನ್ನೂ ಮಾಡದೆ ನಿಮ್ಮ ಮನಸ್ಸಿನಲ್ಲಿರೋ ಆಲೋಚನೆ ಥರಾನೇ ಇನ್ನೊಬ್ಬರ ಮನಸ್ಸಿನಲ್ಲೂ ಕೂಡ ಅದೇ ಆಲೋಚನೆ, ಅದೇ ಭಾವನೆಗಳು ಇದ್ದರೆ ಆ ಒಂದು ಸನ್ನಿವೇಶವನ್ನು ಟೆಲಿಪತಿ ಅಂತ ಹೇಳ್ತಾರೆ. ಮನೋ ಸಂದೇಶ ಅಂತ ಕೂಡ ಕರೀತಾರಂತೆ. ಎಷ್ಟೋ ಸಲ ಇದು ವರ್ಕ್ ಆಗತ್ತೆ ಕೂಡ. ನಮಗೆ ನಾಳೆ ಏನೋ ಕೆಲಸ ಮಾಡಬೇಕು ಅಥವಾ ನಾಳೆ ಎಲ್ಲಿಗೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ. ನಮ್ಮ ಬೆಸ್ಟ್ ಫ್ರೆಂಡ್ಸಿಗೆ ಅಥವಾ ನಮ್ಮ ಮನೆಯಲ್ಲಿರೋ ನಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಹಾಗೆ ಅನಿಸ್ಬೋದು. ಎಷ್ಟೋ ಸಲ ಅದನ್ನು ಅರೆ ನಾನು ಹಾಗೆ ಅಂದ್ಕೊಂಡಿದ್ದೆ, ನೀನು ಹಾಗೆ ಅಂದ್ಕೊಂಡ್ಯಾ ಅಂತ ಕೂಡ ಮಾತಾಡಿರ್ತೀವಿ. ಸೊ ಸಾಕಷ್ಟು ಜನ ಸಂದೇಶ ಕಳಿಸ್ತಾ ಇದ್ದೀರಾ, ಖಂಡಿತ ನಿಮ್ಮೆಲ್ಲರ ಸಂದೇಶ ಓದ್ತೀನಿ. ನಿಮಗೂ ಕೂಡ ಈ ಟೆಲಿಪತಿ ಯಾವತ್ತಾದರೂ ಕೆಲಸ ಮಾಡಿದರೆ, ವರ್ಕ್ ಮಾಡಿದರೆ ಅದನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ. ಕೇಳಿ, ಎಂಜಾಯ್ ಮಾಡಿ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಇನ್ನೇನು ಕಳಿಸಿದ್ದಾರೆ ನೋಡಿದ್ರೆ, ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಹಾಗೆಯೇ ಕೌಸಲ್ಯ ಅವರು ಬನಶಂಕರಿಯಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಕವಿತಾ ಶ್ರೀನಿವಾಸ್ ವೈಸ್ ಕಾಲೋನಿ ಧಾರವಾಡದಿಂದ, ನಿರ್ಮಲ ಅವರು ಕಳಿಸಿದ್ದಾರೆ, ಹನುಮಂತಪ್ಪ ಹುಲ್ಗಮ್ಮನವರ್ ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಕಳಿಸಿದ್ದಾರೆ, ಉಮೇಶ್ ಸಿರಿಗೆರೆ ಅವರು, ಹಾಗೆಯೇ ಹಲಸೂರು ರಾಜೇಶ್, ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಸೂಪರ್ ಆಗಿದೆ ಅಂತಿದ್ರೆ, ಮೇಡಮ್ ನಮ್ಮ ಕಡೆ ಮಳೆ ಬರ್ತಾ ಇಲ್ಲ, ತುಂಬ ಶೆಕೆ ಇದೆ ಅಂತ ಹೇಳ್ತಿರೋದು ಚಂದುಲಾಲ್ ಅವರು. ಗೋಳೆದಗುಡ್ಡದಿಂದ ವಿರೂಪಾಕ್ಷ ನಿರೂಪಾಕ್ಷ ಅವರು ಆಲಿಮನೆ ಹಾಡು ಕೇಳಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ, ನಾನೊಂದು ಹಾಡು ಕೇಳಬೇಕು ಅಂದ್ಕೊಂಡಿರ್ತೀನಿ, ಬಟ್ ನಾನು ಬೇಡಿಕೆ ಕಳಿಸ್ದೇ ಎಷ್ಟೋ ಸಲ ಆ ಒಂದು ಹಾಡು ಪ್ಲೇ ಆಗಿದೆ, ಸೊ ಅದು ನನಗೆ ತುಂಬ ಖುಷಿಯಾಗತ್ತೆ ಅಂತಿದ್ದಾರೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಿಂದ ಎಬಿ ರಾಜು, ನನಗೂ ನನ್ನ ಧರ್ಮಪತ್ನಿಯು ಇದೇ ರೀತಿ ಟೆಲಿಪತಿ ಸನ್ನಿವೇಶಗಳು ಸಾಕಷ್ಟು ಬಂದಿದೆ, ಖುಷಿಯಾಗತ್ತೆ ಅಂತ ಹೇಳ್ತಿದ್ದಾರೆ. ಬಸವರಾಜ್ ಸಿದ್ದಣ್ಣನವರು ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಎಲ್ಲರ ಸಂದೇಶ ಓದ್ತೀನಿ. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ, ಅದಾದ ನಂತರ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
3: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿ, ವಕೀಲರು ಮತ್ತು ನ್ಯಾಯ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಈ ಮಕ್ಕಳ ಶಿಕ್ಷಣ ಮತ್ತು ಪೌಷ್ಟಿಕತೆಯನ್ನ ನಾವು ಹೆಚ್ಚು ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿವೆ. ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಕೂಡ ನೀಡಲಾಗ್ತಾ ಇದೆ. ಆ ಪೌಷ್ಟಿಕತೆ ಕಡಿಮೆ ಮಾಡಬೇಕಂದ್ರೆ ಕೆಲವು ಯೋಜನೆಗಳು ಬೇಕಾಗ್ತದೆ. ಅಕಸ್ಮಾತ್ ಈ ಊಟದ ಸೇವನೆಯಿಂದ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ ಮಕ್ಕಳು ಅನಾರೋಗ್ಯಕ್ಕೊಳಗಾದ್ರು ಅಂತ ಹೇಳಿ ಹೇಳ್ತಾ ಇದೀವಿ.
4: ಮಗುವಿಗೆ ಸಂರಕ್ಷಿತ ಆಹಾರ ನೀಡುವುದು ಶಾಲೆಯ ಜವಾಬ್ದಾರಿ. ಕಲುಷಿತ ಆಹಾರ ನೀಡಿದ್ರೆ ಶಾಲೆ ಮತ್ತು ಸರ್ಕಾರದ ನಿರ್ಲಕ್ಷ್ಯತೆ ಅಂತ ನಾವು ಭಾವಿಸ್ತೀವಿ. ಏನ್ ಮಾಡಬಹುದು ನಾವು ಅಂತಂದ್ರ, ಮಕ್ಕಳು ಕಲುಷಿತ ಆಹಾರ ತಿಂದು ತೊಂದರೆಗೊಳಗಾಗಿರ್ತಾರೆ, ತಕ್ಷಣ ಅವ್ರನ್ನ ನಾವು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಅವಾಗ ಅಲ್ಲಿ ಒಂದು ಕಂಪ್ಲೇಂಟ್ ಅಂತ ಫೈಲ್ ಆಗಲ್ತೆ, MLC ಅಂತ ದಾಖಲ್ಪಡಿಸಬಹುದು. ಮತ್ತೆ ಇನ್ನಿತರ ಮಕ್ಕಳಿಗಳಿಗೆ ಅದೇ ರೀತಿ ಅನಾರೋಗ್ಯ ಆಗಿದ್ರೆ ಅವರ ಪೋಷಕರನ್ನ ನಾವು ಸಂಪರ್ಕಿಸಬೇಕು. ಎಲ್ಲರೂ ಒಟ್ಟಿಗೆ ಆಗಿ ನಾವು ದೂರವನ್ನ ನೀಡಿದ್ರೆ ಅದು ಪರಿಣಾಮಕಾರಿಯಾಗಿ ಕಂಡುಬರುತ್ತದೆ. ಸಾಧ್ಯವಾದ್ರೆ ಅದ್ರ ಊಟದ ಮಾದರಿ ಅಂದ್ರೆ ಫುಡ್ ಸ್ಯಾಂಪಲ್ ಅಂತ ನಾವು ಹೇಳ್ತೀವಿ, ಅದನ್ನ ಮಾಡಿ ಅದನ್ನ ಜೋಪಾನವಾಗಿಟ್ಟು ಅದನ್ನ ನಾವು ಪರೀಕ್ಷೆಗೆ ಒಳಗಡಿಸಿದ್ರೆ ಅದು ಮುಖ್ಯವಾದ ಸಾಕ್ಷಿಯಾಗಿ ಹೊರಬರುತ್ತದೆ.
3: ದೂರು ನೀಡಬೇಕಂದ್ರೆ ಏನ್ ಮಾಡಬೇಕು, ಎಲ್ಲಿ ನೀಡಬೇಕು? ಅಂದ್ರೆ
4: ದೂರನ್ನ ಶಾಲೆಯ ಮುಖ್ಯೋಪಾಧ್ಯಾಯ ಯಾರಿರ್ತಾರೆ, ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಅವರು ದೂರನ್ನ ನೀಡಬೇಕು. ಆದ್ರೆ ಅವರಿಗೆ ನಾವು ದೂರ

0: ನೀಡ್ರಿ ಅಂತ ಬರವಣಿಗೆಯಲ್ಲಿ ನಾವು ಮುನ್ನಿಂತು ಮಾಡಬೇಕು. ಬಿಇಒ ಅಂತ ಹೇಳ್ತೀವಿ ನಾವು, ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ ಹೇಳ್ತೀವಿ, ಅವರಿಗೆ ನಾವು ದೂರನ್ನ ನೀಡಬೇಕು. ಇನ್ನ ಅವರು ನಮ್ಮ ದೂರಿಗೆ ಸ್ಪಂದನೆ ನೀಡದೇ ಇದ್ದಾಗ, ಸಮಸ್ಯೆ ಗಂಭೀರವಾದಾಗ, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ DDPI ಅಂತ ಕರಿತೀವಿ ನಾವು, ಅವರಿಗೆ ಕೂಡ ನಾವು ದೂರನ್ನ ನೀಡಬಹುದು ಸರ್. ಆಮೇಲೆ ಇಲ್ಲಿ ಕಲುಷಿತ ಆಹಾರ ಇರೋದ್ರಿಂದ ಫುಡ್ ಸೇಫ್ಟಿ ಆಫೀಸರ್ ಅಂತ ಕರಿತೀವಿ ನಾವು, ಫುಡ್ ಸೇಫ್ಟಿ ಇಲಾಖೆ ಅಂತ ಇದೆ, ಅಲ್ಲಿ ನೀಡಬಹುದು. ಪೊಲೀಸರಿಗೂ ಕೂಡ ನಾವು ದೂರವನ್ನ ನೀಡಬಹುದು, ಅದು FIR ದಾಖಲ ಮಾಡಬಹುದು. ಇನ್ನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಆ ಖರ್ಚ ವೆಚ್ಚಗಳನ್ನ ನಾವು ಪರಿಹಾರದ ರೀತಿಯಲ್ಲಿ ಅದನ್ನ ನಾವು ಕಮಿಷನ್ಗೆ ಕೇಳಬಹುದು.
1: ಅಂದ್ರೆ ಈಗ ಪೊಲೀಸರಿಗೆ ದೂರು ನೀಡ್ತೀವಿ, ಅದು ಒಂಥರ ಗಂಭೀರ ಒಂದು ಪ್ರಕರಣ ಆ ರೀತಿ ಆಗ್ಬಿಡುತ್ತಾ, ಅದು ಹೇಗೆ?
0: ಹಾ, ಅದು ಬಹಳಷ್ಟು ಜನ ಮಕ್ಕಳು ಕಲುಷಿತ ಆಹಾರ ತಗೊಂಡು ತೊಂದರೆಗೊಳಗಾದ್ರೆ ಅದು ಗಂಭೀರ ಪ್ರಕರಣ ಆಗತ್ತೆ, ಅಲ್ಲಿ FIR ದಾಖಲಿಸಬಹುದು. ಆ ಅಡಿಗೆ ಮಾಡಿದ ಸ್ಥಳವನ್ನ ಮುಚ್ಚಿಸ್ತಾರೆ, ಪರೀಕ್ಷೆ ಆ ಫುಡ್ ಸ್ಯಾಂಪಲ್ ಅನ್ನ ಪರೀಕ್ಷೆ ಒಳಗ ಮಾಡ್ತಾರೆ, ಆಮೇಲೆ ಶಿಕ್ಷಣ ಅಧಿಕಾರಿ ಅವರು ಕ್ರಮ ಕೈಗೊಳ್ತಾರೆ. DC ಕೂಡ ಸುಮಾರು ಮಕ್ಕಳು ತೊಂದರೆಗೊಳಗಾದಾಗ DC ಕೂಡ ಕ್ರಮವನ್ನ ತನಿಖೆ ಮಾಡುವ ಆದೇಶವನ್ನು ಸಹ ನೀಡ್ತಾರೆ. ಇನ್ನು ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ನಾವು ಉಲ್ಲಂಘನೆ ಆಗಿದೆ, ಇಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಅಲ್ಲೂ ನಾವು ಸರ್ಕಾರಕ್ಕೆ ನಾವು ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತದೆ.
1: ಒಟ್ಟಾರೆ ಮಕ್ಕಳ ಆರೋಗ್ಯ, ಮಕ್ಕಳ ಶಿಕ್ಷಣ ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ಬಾಧ್ಯಸ್ಥರಾಗಿರ್ತಾರೆ. ಅವರ ರಕ್ಷಣೆ, ಅವರ ಶಿಕ್ಷಣ, ಅವರ ಆರೋಗ್ಯ, ಎಲ್ಲರ ರಕ್ಷಣೆಯನ್ನು ನಾವು ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ಸೇರಿ. ಅವ್ರು DC ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಷನ್ನ ಆಯೋಗದವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ನಿಲ್ಲಬೇಕಾಗತ್ತೆ. ಪೊಲೀಸ್ ವ್ಯವಸ್ಥೆ ಅಂತೂ ಜೊತೆಗಿದ್ದೇ ಇರುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಇದ್ದಂಥ ಅಧಿಕಾರಿಗಳು ಕೂಡ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಆ ಸಮಸ್ಯೆಯನ್ನು ನಾವು ಇನ್ನೊಂದು ಕಡೆ ಆಗಬಾರ್ದು ಆ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿಯವರೇ, ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಪ್ರೀತಿಯ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಸಾಕ್ತಾ ಇದ್ವಿ. ಮುಂದಿನ ಗೀತೆ ಮೂಡಿ ಬರ್ತಿದೆ. ರಾಜೇಶ್ ಹಾಗೂ ಸೌಮ್ಯ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅನ್ನೋದಾದ್ರೆ, ಮುಸ್ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಸೂಪರ್ ಆಗಿದೆ, ಟೆಲಿಪತಿ ಬಗ್ಗೆ ವಿಷಯ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಅರುಣಾ ಮೈತ್ರಿ, ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ. ಆನಂದ ಕುಲಕರ್ಣಿ ಅವರು ಸುಲೇಪೇಟೆಯಿಂದ ಹೇಳ್ತಿದ್ದಾರೆ, ಸಾಯಂಕಾಲದ ಪ್ರಸಾರದಲ್ಲಿ ಹಳೆ ಮಧುರ ಇಂಪಾದ ಗೀತೆಗಳನ್ನು ಆಲಿಸ್ತಾ ಇದ್ದೀನಿ, ಸೂಪರ್ ಆಗಿದೆ ಮೇಡಮ್, ನಮ್ಮೂರ ಮಂದರ ಹೂವೆ ಹಾಡಂತೂ ತುಂಬ ಇಷ್ಟ ಆಯಿತು. ಇನ್ನು ಟೆಲಿಪತಿ ಬಗ್ಗೆ ಹೇಳಬೇಕಂದ್ರೆ, ನಾನು ಮನೆಯಲ್ಲಿ ಯಾವುದೋ ಒಂದು ವಿಚಾರ ಹೇಳಬೇಕು ಅಂದ್ಕೊಂಡಿರ್ತೀನಿ, ನನ್ನ ಅಕ್ಕನಿಗೂ ಕೂಡ ಅದೇ ವಿಚಾರ ಹೇಳೋ ತವಕ ಇದ್ದು, ಆಕೆ ಕೂಡ ಸಾಕಷ್ಟು ಸಲ ನನಗೆ ಹೇಳಿದ್ದುಂಟು, ನಾವಿಬ್ಬರು ಹೇಳಬೇಕು ಅಂತ ಅಂದ್ಕೊಂಡಿರೋ ವಿಚಾರ ಕೂಡ ಒಂದೇ ಆಗಿರುತ್ತೆ ಅಂತಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನಿ ಅವರು, ಈ ಹೊತ್ತಿನಲ್ಲಿ ಮನಸ್ಸಿಗೆ ಮುದ ನೀಡುವಂಥ ಗೀತೆ ಸೂಪರ್ ಆಗಿದೆ ಅಂತಿದ್ರೆ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಓಲ್ಡ್ ಇಸ್ ಗೋಲ್ಡ್ನ ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ಅಂತಿದ್ದಾರೆ. ಚನ್ನಪ್ಪ ಜೆ ಪಿ ನಗರ್ ಇಂದ ಶುಭ ಸಂಜೆ ಮೇಡಮ್, ಸಾಂಗ್ಸ್ ಆರ್ ಸೂಪರ್ ಅಂತಿದ್ರೆ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಓಲ್ಡ್ ಇಸ್ ಗೋಲ್ಡ್ ತುಂಬ ಖುಷಿಯಾಯಿತು, ಧನ್ಯವಾದಗಳು ಅಂತಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತಿದ್ದು ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೌಳ ಅವರು. ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ 5:56 ಆಯಿತು. ಕೊನೆಯ ಗೀತೆ ಮೂಡಿ ಬರ್ತಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಮತ್ತೆ ಸೇಫ್ ಡ್ರೈವ್ ಗಾನ ಬಜಾನದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆಯಾಗ್ತೀನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಜಯವಾಡದ ರಾಯನಪಾಡು ರೈಲ್ವೆ ನಿಲ್ದಾಣದಲ್ಲಿ ನಡೆಯುತ್ತಿರುವ ಅಭಿವೃದ್ದಿ ಕಾಮಗಾರಿಗಳನ್ನು ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ದೇಶ ಶೇಕಡ 100ರಷ್ಟು ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದ್ದು, ಆಮದು ಮಾಡಿಕೊಳ್ಳುವ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಜೊತೆಗೆ ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು. 2027ರ ಜನಗಣತಿಯ ಹಂತ 1ರ ಅಡಿಯಲ್ಲಿ ಮನೆಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮವು ಮುಂದಿನ ತಿಂಗಳ 15ರವರೆಗೆ ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ನಾಳೆ ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026ರ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಮೈಸೂರು ನಗರದಲ್ಲಿ ಪಬ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ನಡೆದ ಹಿನ್ನೆಲೆ ಇಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಮೃತರ ಕುಟುಂಬಸ್ಥರನ್ನು ಭೇಟಿಯಾಗಿ ಸಾಂತ್ವನ ಹೇಳಿ ನಂತರ ಘಟನೆ ನಡೆದ ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಇಂದು ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಎಚ್ಚರ ವಹಿಸಬೇಕೆಂದು ಸೂಚಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 544 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 76,808 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 135 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,989 ಅಂಕಗಳು ದಾಖಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಸರಿ, ಹಾಗಾದ್ರೆ ಇವತ್ತಿನ ಗಾನ ಭಜನದ ವಿಷಯ ಏನು ಅಂತ ಅಂದ್ರೆ, ಹೇಳಿ ಕೇಳಿ ಜೂನ್ ಶುರು ಆಗಿ ಹೋಯ್ತು. ಎಷ್ಟೋ ಊರಿನಲ್ಲಿ ಮಳೆಗಾಲ ಶುರು ಆಗ್ಬಿಟ್ಟಿರತ್ತೆ. ಆದರೆ ನಮ್ಮ ಹಿಂದಿನವರು ಅಥವಾ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮುತ್ತಜ್ಜಿ ಮುತ್ತಜ್ಜ ಅವರೆಲ್ಲ ಎಷ್ಟು ದೂರಾಲೋಚನೆ ಮಾಡ್ತಾ ಇದ್ರು ಅಂತ ಅಂದರೆ, ಇನ್ನೇನು ಮಳೆಗಾಲ ಶುರು ಆಗತ್ತೆ ಅಂತ ಒಂದು 2 ತಿಂಗಳು ಮುಂಚೆನೆ ಅವರು ಒಂದಷ್ಟು ಕೆಲಸಗಳನ್ನು ಮಾಡಿಟ್ಕೊಳ್ತಾ ಇದ್ರು. ಏನೇನು ಕೆಲಸ ಮಾಡಿಟ್ಕೊಳ್ತಾ ಇದ್ರು, ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ರು ಮಳೆಗಾಲಕ್ಕೆ, ಏನೇನು ತಯಾರಿ ಮಾಡ್ಕೊಳ್ತಾ ಇದ್ರು, ಇದೆಲ್ಲದರ ಬಗ್ಗೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಾತುಕತೆ ಸಾಗತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ, ನಿಮ್ಮ ಅಜ್ಜ ಅಜ್ಜಿ ಅಥವಾ ನಿಮ್ಮ ಯಾರಾದರೂ ಹಳೆಯ ಆನ್ಸೆಸ್ಟರ್ಸ್ ಯಾರಾದರೂ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ರು, ಅಥವಾ ನೀವು ಇನ್ನೇನು ಮಳೆಗಾಲ ಬರತ್ತಪ್ಪ ಶುರು ಆಗತ್ತೆ ಅಂತ ಇದ್ದರೆ ಏನೇನೆಲ್ಲ ತಯಾರಿ ಮಾಡ್ಕೊಳ್ತೀರಾ ಅಂತ ಅದನ್ನು ಬರೆದು ಕಳಿಸ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ಅವರೆಲ್ಲ ಏನು ಮಾಡ್ತಿದ್ರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತಾ ಇದೆ, ಬಟ್ ಸ್ಟಿಲ್ ಮತ್ತೊಂದ್ಸಲ ಹೇಳ್ತೀನಿ, 9483099492409 2129. ಸದ್ಯಕ್ಕೆ ಒಂದು ಮುದ್ದಾದ ಗೀತೆ ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ.

ಹೇಗೆ ಮುಂದಿನ ತಿಂಗಳು ಎಕ್ಸಾಮ್ ಇದೆ ಅಂತ ಅಂದರೆ ಎರಡು ಮೂರು ತಿಂಗಳು ಮುಂಚೆನೆ ಪ್ರಿಪೇರ್ ಆಗ್ತೀವೋ, ಹಾಗೆಯೇ ನಮ್ಮ ಪೂರ್ವಿಕರು ಕೂಡ ಮಳೆಗಾಲಕ್ಕೂ ಮುಂಚೆನೆ ರೆಡಿ ಆಗ್ತಾಯಿದ್ರು. ವರುಣರಾಜನ ಸ್ವಾಗತ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಅವರು ಮಾಡ್ಕೋತಾ ಇದ್ರು. ಏನೇನು ಮಾಡ್ಕೋತಾ ಇದ್ರು ಅಂತ ಅಂದರೆ, ಫಸ್ಟ್ ನಮಗೆ ಬೇಕಾಗಿರೋದು ಫುಡ್, ಊಟ ಅಲ್ವಾ. ಅದಕ್ಕೆ ಬೇಳೆಕಾಳುಗಳನ್ನು ಬೇಸಿಗೆ ಬಿರು ಬೇಸಿಗೆಯಲ್ಲೇ ಅದನ್ನು ಒಣಗಿಸಿ ಒಂದು ಗಾಳಿ ಆಡ್ತಿರೋಂಥ ಡಬ್ಬಿಯಲ್ಲಿ ಹಾಕಿ ಶೇಖರಣೆ ಮಾಡಿಟ್ಕೊಳ್ತಾ ಇದ್ರು. ಯಾಕಂದರೆ ಮಳೆಗಾಲ ಚಳಿಗಾಲದಲ್ಲಿ ಆ ಒಂದು ದಿನಸಿ ಸಾಮಗ್ರಿಗಳಿಗೆ ಹುಳ ಬೀಳೋದು ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಮಳೆಗಾಲ ಶುರುವಾಗೋಕ್ಕಿಂತ ಮುಂಚೆನೆ ಈಗಿನ ಥರ ಬೇಕು ಅಂದ ತಕ್ಷಣ ಆನ್ಲೈನಲ್ಲಿ ಆರ್ಡರ್ ಮಾಡೋದಕ್ಕೆ ಅವಾಗ ಆಗ್ತಾ ಇರಲಿಲ್ಲ. ಸೊ ಆಗ ಎಷ್ಟೋ ದೂರ ಹೋಗಿ ತಗೊಂಬರ್ಬೇಕಾಗ್ತಿತ್ತು. ಹಾಗಾಗಿ ಬೇಸಿಗೆ ಮಳೆಗಾಲ ಚಳಿಗಾಲ ಮಳೆಗಾಲ ಅಟ್ಲೀಸ್ಟ್ ಒಂದು 3 ತಿಂಗಳು 4 ತಿಂಗಳು ಆಗೋಷ್ಟಂತೂ ದಿನಸಿ ಸಾಮಗ್ರಿಗಳನ್ನು ತಂದು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಅದನ್ನು ಗಾಳಿ ಆಡದಿರೋಂಥ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಕೊಳ್ತಾ ಇದ್ರು. ಅದಾದ ನಂತರ ಈ ಮಳೆಗಾಲದಲ್ಲಿ ತರಕಾರಿಗಳು ಸ್ವಲ್ಪ ಕಮ್ಮಿ, ಯಾಕಂದರೆ ತುಂಬ ಕೆಲವೊಂದು ತರಕಾರಿಗಳು ಕೊಳ್ತು ಹೋಗ್ತಾ ಇತ್ತು. ಇನ್ನು ಈ ಸೊಪ್ಪು ಸದೆಗಳನ್ನೆಲ್ಲ ಬಳಕೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ 2-3 ತಿಂಗಳು ಹಾಳಾಗದೇ ಇರುವಂತಹ ತರಕಾರಿಗಳು ಅಂದರೆ ಮಂಗಳೂರು ಸೌತೆ, ಕುಂಬಳಕಾಯಿ, ಚೀನಿಕಾಯಿ, ಈ ಥರ ತರಕಾರಿಗಳನ್ನೆಲ್ಲ ಒಂದಿಷ್ಟು ಹತ್ತತ್ರ ಒಂದು 10-20 ತಂದು ಮನೆಯ ಮಾಡಿಗೆ ಅದನ್ನು ದಾರ ಕಟ್ಟಿ ನೇತು ಹಾಕ್ತಾಯಿದ್ರು.

ನೋಡಿ ಏನೇನೆಲ್ಲ ಯೋಚನೆಗಳು, ಅವರ ಒಂದು ಪ್ಲ್ಯಾನ್ಗಳು ಹೇಗಿತ್ತು, ಐಡಿಯಾಗಳು ಹೇಗಿತ್ತು ಅಂದರೆ, ಅದು ಮಳೆಗಾಲ ಮುಗಿಯೋ ತನಕ ಅವರಿಗೆ ತರಕಾರಿಗೆ ಕೊರತೆ ಆಗ್ತಾ ಇರಲಿಲ್ಲ. ಏನಾದರೂ ಹೊರಗಡೆ ಸೊಪ್ಪು ಸದೆ ಅಥವಾ ಏನಾದರೂ ತರಕಾರಿ ಸಿಕ್ಕಿದ್ರೆ ಸರಿ, ಅಕಸ್ಮಾತ್ ಸಿಗಲಿಲ್ಲ ಅಂದರೂ ಕೂಡ ಪ್ಲ್ಯಾನ್ ಬಿ ಅಂತ ಹೇಳಿ ಅವರು ಬೇಸಿಗೆಯಿಂದನೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು. ಇನ್ನೂ ಸಾಕಷ್ಟು ಅವರ ಹತ್ರ ಐಡಿಯಾಗಳಿತ್ತು. ಏನೇನಿತ್ತು ಹೇಳ್ತೀನಿ, ನಿಮಗೆ ಗೊತ್ತಿದ್ರೆ ನೀವು ಕೂಡ ಬರ್ದು ಕಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ. ಜಸಿ ಚಿತ್ರದಿಂದ ಹರಿಚರಣ್ ಹಾಗೂ ಸಮನ್ವಿತಾ ಶರ್ಮಾ ಹಾಡಿದ್ದಾರೆ. ಪವನ್ ಒಡೆಯರ್ ಅವರ ಸಾಹಿತ್ಯ, ಅನೂಪ್ ಸೀಲಿನವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಳೆಗಾಲದ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಳ್ತಾ ಇದ್ರು ನಮ್ಮ ಪೂರ್ವಿಕರು ಅಂತ ಹೇಳ್ತಾ ಇದ್ವಿ, ಅದರ ಬಗ್ಗೆನೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕೂಡ ಕಳಿಸಿದ್ದಾರೆ. ತಿಪ್ಪುಟೂರಿನಿಂದ ಶೀಲಾ ಮೋಹನ್ ರಾಜ್ ಅವರು ಹೇಳ್ತಿದ್ದಾರೆ ಹಪ್ಪಳ ಸಂಡಿಗೆ ಮಾಡ್ಕೊಳ್ತಾ ಇದ್ರು ಅಂತ. ಹಾಗೆಯೇ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ನಮ್ಮ ಹಿರಿಯರು ಬೇಸಿಗೆ ಕಾಲದಲ್ಲಿ ಮುಂಗಡವಾಗಿ ಅಕ್ಕಿ ಹಪ್ಪಳ ಸಂಡಿಗೆ ಶಾವ್ಗೆ ತಯಾರಿ ಮಾಡಿಡ್ತಾ ಇದ್ರು, ಯಾಕಂದರೆ ಮಳೆಗಾಲದಲ್ಲಿ ಅವು ಬೇಗನೆ ಒಣಗೋದಿಲ್ಲ ಅನ್ನೋಂಥ ದೃಷ್ಟಿಯಿಂದ. ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ನಿರೂಪಣೆ ಮನಮೋಹಕವಾಗಿದೆ ಅಂತ ಹೇಳ್ತಿದ್ದಾರೆ. ಹಲಸೂರು ರಾಜೇಶ್ ಅವರು, ನಮ್ಮ ತಾಯಿ ಮಳೆಗಾಲ ಬರೋದಕ್ಕಿಂತ ಮುಂಚೆನೆ ಹಪ್ಪಳ ಸಂಡಿಗೆ ಈ ಥರ ತಿಂಡಿಗಳನ್ನು ಮಾಡಿಟ್ಕೊಳ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ನಮಸ್ತೆ, ನಮ್ಮ ಅಜ್ಜಿಯಂತೂ ಸಂಡಿಗೆ ಹಪ್ಪಳ ಪೇಣಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ಮಾಡ್ತಿದ್ರು ಅಂತ ಹೇಳ್ತಿದ್ರಿದ್ದು ಸೂರ್ಯನಾರಾಯಣ ರಘುವನಹಳ್ಳಿ ಬೆಂಗಳೂರು ಅವರು ಕದ್ದು ಕದ್ದು ಕೂಡ ತಿಂತಾ ಇದ್ರಂತೆ. ಮಂಜುಳಾ ಕುಮಾರ್ ಅವರು, ಸ್ವಾಮಿ ಲೇಔಟ್ನಿಂದ ನಮ್ಮ ಹಿಂದಿನ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವರು ಸುಮಾರೆಲ್ಲ ತಯಾರಿ ಮಾಡಿಕೊಡ್ತಾ ಇದ್ರು, ಉಪ್ಪಿನಕಾಯಿ ಎಲ್ಲ ಮಾಡಿಡ್ತಾ ಇದ್ರು ಅಂತ ಸಂದೇಶ ಕಳಿಸಿದ್ದಾರೆ. ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸಿಪಾಯಿ ಚಿತ್ರದಿಂದ.

ಈಗಿನ ಜನ್ರೇಷನ್ ಅವ್ರು ಹೇಗೆ ಗೊತ್ತಾ, ನಾಳೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇವತ್ತು ಕೂತ್ಕೊಂಡು ಯೋಚನೆ ಮಾಡೋರು ಅಥವಾ ನೋಡೋಣ ಬಂದ್ಮೇಲೆ ನೋಡ್ಕೊಂಡ್ರಾಯ್ತು ಅಂತ ಯೋಚನೆ ಮಾಡೋರು. ಆದರೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಆಗಿರಲಿಲ್ಲ, ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು. ಇನ್ನೂ 2-3 ತಿಂಗಳಿದೆ ಅಂದವಾಗ್ಲೇ ವರ್ಷ ಪೂರ್ತಿ ಬೇಕಾಗೋಷ್ಟು ಏನೇನು ಮಾಡ್ಕೋಬೇಕು ಪ್ರಿಪ್ರೇಷನ್ಸ್ ಎಲ್ಲ ತಾನು ಮಾಡ್ಕೊಳ್ತಾ ಇದ್ರು. ಸುಮಾರು ಜನ ಸಂದೇಶ ಕಳಿಸಿದ್ದಾರೆ. ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ ಹೇಳ್ತಿದ್ದಾರೆ, ಊರಲ್ಲಿ ಇದ್ದಾಗ ನೀರು ಒಲೆ ಉರಿಸೋಕೆ ಸೌದಿಗಳನ್ನು ಒಟ್ಟು ಮಾಡಿ ಇಟ್ಕೊಳ್ತಾ ಇದ್ವಿ, ಹಾಗೆಯೇ ಖಾರದ ಪುಡಿ ಮಾಡ್ಕೊಳ್ತಾ ಇದ್ವಿ, ಹಪ್ಪಳ ಸಂಡಿಗೆ ಇದಂತೂ ಕಾಮನ್ ಅಂತ ಹೇಳ್ತಾ ಇದ್ದಾರೆ. ಚನ್ನಗಿರಿ ತಾಲೂಕು ಇಟ್ಕೆ ಗ್ರಾಮದಿಂದ ರಾಜಣ್ಣ ನಾಗೇಂದ್ರಪ್ಪ, ನಾವು ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಮನೆಯಲ್ಲಿ ಹೊಲಕ್ಕೆ ಬಿತ್ತಲು ಬೀಜಗಳ ಸಂಗ್ರಹ ಗೊಬ್ಬರ ಸಂಗ್ರಹ ಮಾಡ್ಕೊಳ್ತಾ ಇದ್ವಿ, ಮನೆಗೆ ಬೇಕಾದ ಕಟ್ಟಿಗೆ ಕಾಳು ಹಸುಗಳಿಗೆ ಮೇವನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ವಿ ಅಂತಿದ್ದಾರೆ. ಮಂಜುಳಾ ಅವರು ಕೆಎಸ್ ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಹಾಡುಗಳು ಸೂಪರಾಗಿ ಮೂಡಿ ಬರ್ತಿದೆ. ನಮ್ಮ ತಾಯಿಯವರು ಹಪ್ಪಳ ಸಂಡಿಗೆ ಹಾಗೇ ಕಟ್ಟಿಗೆಯನ್ನು ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ರು. ಸಿಲಿಂಡರ್ ಎಲ್ಲ ಆವಾಗ ಇರಲಿಲ್ಲ, ಹಾಗೇ ಕಟ್ಟಿಗೆ ಒಲೆಯನ್ನು ಉಪಯೋಗಿಸ್ತಾ ಇದ್ದಿದ್ದರಿಂದ ಕಟ್ಟಿಗೆಗಳನ್ನು ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ರು. ಇನ್ನು ಆಗ ಈ ಥರ ಟೆರೆಸ್ ಮನೆ ಅಥವಾ ದೊಡ್ಡ ದೊಡ್ಡ ಬಂಗ್ಲೆಗಳಿರ್ತಿರಲಿಲ್ಲ, ಆಲ್ಮೋಸ್ಟ್ ಎಲ್ಲರ ಮನೆ ಹಂಚಿನ ಮನೆದಾಗಿರ್ತಿತ್ತು. ಸೊ ಮಳೆಗಾಲ ಬರೋಕ್ಕಿಂತ ಮುಂಚೆನೇ ಅಲ್ಲೇನಾದರೂ ಸೋರ್ತಾ ಇದ್ರೆ ಎಲ್ಲ ಹಂಚುಗಳನ್ನು ತೆಗೆದು ಶುದ್ಧಗೊಳಿಸಿ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಇದ್ರು. ಮಳೆಗಾಲ ಇನ್ನೇನು ಪ್ರಾರಂಭ ಆಗಬೇಕು ಅನ್ನೋಷ್ಟರಲ್ಲಿ ನಾವು ಪ್ರತಿದಿನ ಮಲಗುವ ಉಪಯೋಗಿಸುವ ಬೆಡ್ಶೀಟು ಹಾಗೆಯೇ ದಪ್ಪನೆ ಹೊದಿಕೆಗಳನ್ನು ಬಾಗಿಲು ಕಿಟಕಿಗಳು ಹಾಕೋಣ ಕರ್ಟನ್ಗಳನ್ನು ಒಗೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ತಾ ಇದ್ವಿ ಅಂತ ಹೇಳ್ತಾ ಇರೋದು ಉಮೇಶ್ ಅವರು ಸಿರಿಗೆರೆ ದಾವಣಗೆರೆಯಿಂದ. ಕೌಡ್ಲೆ ರವಿ ಅಂಜನಾನಗರದಿಂದ, ಈಗ ಎಲ್ಲದೂ ನೆನಪು ಮೇಡಮ್, ಇದೀಗ ಫೋನಲ್ಲಿ ಆರ್ಡರ್ ಮಾಡಿ ತಿಂದು ಜೀವನ ನಡೆಸ್ತಾ ಇದ್ದೀವಿ, ಇದೊಂದು ಗುರಿ ಇಲ್ಲದ ಯಾಂತ್ರಿಕ ಜೀವನ, ಹಾಗಾಗಿ ಅನಾಹುತಗಳು ಹೆಚ್ಚು. ನಮ್ಮ ಹಿರಿಯರು ಸಮಯವನ್ನು ಜೀವನಕ್ಕೆ ಅಳವಡಿಸ್ಕೊಂಡು ಕಾಲಕಾಲಕ್ಕೆ ಆಗು ಹೋಗುಗಳ ಮಾರ್ಗದರ್ಶನ ನೀಡ್ತಾ ಇದ್ರು. ಆದರೆ ಈಗ ಕೆಮ್ಮಿದ್ರೆ ಆಸ್ಪತ್ರೆ, ಜ್ವರ ಬಂದರೆ ಅಡ್ಮಿಟ್, ಎಂತ ಹಾಕಿತೋ ಜೀವನ ನೆನಪಿಸ್ಬಿಟ್ರಿ ಎಂದು ನಿಮ್ಮ ಕಾರ್ಯಕ್ರಮದ ವಿಷಯದಿಂದ ಹಳೆ ನೆನಪುಗಳು ಆಯಿತು, ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ವಿವಿಧ ಭಾರತಿ ಸಂಜೆ ಕಾರ್ಯಕ್ರಮ ಎಲ್ಲ ಕೇಳುಗ ಬಾಂಧವರಿಗೂ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇರೋದು ನಂಜುಂಡ ಚಿಂತಾಮಣಿ ಅವರು. ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ. ನಮ್ಮ ಅಜ್ಜಾಜಿ ಕೂಡ ಹಪ್ಪಳ ಸೆಂಡ್ಗೆ ಹಾಗೆಯೇ ಅರಳನ್ನು ಮನೆಯಲ್ಲೇ ಹುರಿದು ಉಪ್ಪು ಮೆಣಸಿನಕಾಯಿ ಅದನ್ನೆಲ್ಲ ಮಾಡಿಡ್ತಾ ಇದ್ರು. ಕೋತಿಗಳು ಪಕ್ಷಿಗಳು ತಿನ್ನಕ್ಕೆ ಬರುತ್ತೆ ಅಂತ ಹೇಳಿ ನಾವು ಕಾವಲು ಕಾಯ್ದಾ ಇದ್ವಿ. ವಿಷಯ ತುಂಬ ಚೆನ್ನಾಗಿದೆ, ನಿರೂಪಣೆ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಇನ್ನು ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ, ನಮ್ಮ ಅಜ್ಜಿ ಮನೆಯಲ್ಲಿ ಕೂಡ ತರಕಾರಿಗಳನ್ನು ಮೇಲ್ಗಡೆ ಚಾವಣಿಗೆ ಕಟ್ಟಾಗ್ತಾ ಇದ್ರು. ರಾಮ್ ಗುಂಬಳ, ಸಿಹಿ ಗುಂಬಳ, ಬೂದ್ ಗುಂಬಳ, ಹಾಗೇ ಈರುಳ್ಳಿ, ಉಳ್ಳಾಗಡ್ಡಿ ಇದನ್ನೆಲ್ಲ ಕೆಡಬಾರ್ದು ಅಂತ ಹೇಳಿ ಮೇಲ್ ಚಾವಣಿಯಲ್ಲಿ ಕಟ್ಟಿಡ್ತಾ ಇದ್ರು. ಈಗಲೂ ನೋಡಿದ ಕ್ಷಣ ನೆನಪಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚಂದ ಅಲ್ವಾ ಆ ಒಂದು ಮಧುರವಾದ ನೆನಪುಗಳು. ಇನ್ನೂ ಸಾಕಷ್ಟು ತಯಾರಿ ಮಾಡ್ಕೊಳ್ತಾ ಇದ್ರು. ಖಂಡಿತವಾಗಿಯೂ ಅದೆಲ್ಲ ತಯಾರಿಯನ್ನು ಮತ್ತೆ ನಿಮಗೆ ನಾನು ನೆನಪು ಮಾಡ್ತೀನಿ ಈ ಗೀತೆಯ ನಂತರ. ಅದಾದ ನಂತರ 6:40 ಪ್ರದೇಶ ಸಮಾಚಾರ ಪ್ರಸಾರವಾಗುತ್ತೆ. ಅದಾದ ಮೇಲೆ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುತ್ತೆ. ಮತ್ತೆ ಗಾನ ಭಜಾನ ಮುಂದುವರಿಯುತ್ತೆ. ಮಳೆಗಾಲದ ತಯಾರಿಯ ಮಾತುಕತೆಯೇ ಜೊತೆಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆಯವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು, ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ ಬಿಎಂಆರ್ಡಿಎ ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು ಜನಕಲ್ಯಾಣ ಹಾಗೂ ರಾಷ್ಟ್ರದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ

ಪ್ರಮಾಣ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷತಾ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:50. 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರವಾಗುತ್ತೆ. ಅದಕ್ಕೂ ಮುಂಚೆ ಒಂದು ಕನ್ನಡದ ಗೀತೆಯನ್ನು ಕೇಳಿ, ಅದಾದ ನಂತರ ಕನ್ನಡ ರತ್ನ ಭಂಡಾರ ಕೇಳಬಹುದು.

0: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು ಎಸ್ಎನ್ ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ ನಾಟಕಗಳಿಗೆ ಹೆಸರಾದವರು. ಬೆಂಗಳೂರು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕ್ರು, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು ಎಸ್ಎನ್ ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ಎನ್ ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
1: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತದ್ದು ನಾವು. ಇದೆಲ್ಲ ನೆನೆಸ್ಕೊಳ್ಳೋಕೆ ನನಗೆ ಬಹಳ ಗರ್ವ ಆಗುತ್ತೆ. ಮನೆಯಲ್ಲಿ ಕಲ್ತಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾನು ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಝುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ, ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕೆ ಶುರು ಮಾಡಿದ್ದು. ಈ ಝುವಾಲಜಿ ಅನಸ್ಸು ಕೋರ್ಸಿಗೆ ಮುಂಚೆನೇ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದೆ. ಆಗ ಕೊರಮಂಜಿ ಅಂತ ಒಂದು ಆಶಾ, ಅದಕ್ಕೂ ಮುಂಚೆ ಕತೆಗಳ ಅಂತ ಒಂದಿತ್ತು, ಆವಾಗಿನ ತುಂತುರುಗಳನ್ನು ಬೆಳೀತಾ ಇದ್ದೆ, ಒಂದು ಕಾಲಂ ಕೊರಮಂಜಿಲು ಬರೆದೆ. ಆವಾಗಿಂದ ಬೆಳೀತಾ ಇದ್ದೀನಿ, ನನ್ನ ಚಿಕ್ಕಂದಿನಿಂದ ಬೆಳೀತಾ ಬಂದಿದ್ದರಿಂದ ಅದಕ್ಕೊಂದು ಸ್ಥಿರವಾದ ಒಂದು ನೆಲೆ ಸಿಕ್ಕಿದ್ದು. ಆಮೇಲೆ ಬಂದ ಪತ್ರಿಕೆಗಳು ಎಲ್ಲ ಕೇಳಿ ಬರೆಸಿದ್ರು ಆಕಾಶವಾಣಿ ಮುಂಚಿಂದಿದ್ದರು.
2: ಆಮೇಲೆ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲನೂ ಡೈರೆಕ್ಟ್ರ್ ಅಂದರೆ, ಆಗ ಡೈರೆಕ್ಟ್ರ್ ಅಂದರೆ ಆವಾಗೆಲ್ಲನೂ ಬಹಳ ಪರಿಣಿತರೇ ಇರಬೇಕಾಗಿತ್ತು, ಅವರು ನಂಬರ್ ಒನ್ ಆಗಿರಬೇಕು.
1: ಆಕಾಶವಾಣಿ ನಾಟಕಗಳು, ನಾಟಕಗಳಿಗೆ ಮುದ್ರಣಕಾರರು ಎಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ ಮೂರ್ನಾಲ್ಕು ಪುಸ್ತಕ ಆಗಿವೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ ಹೊರತು ಕಾಲನಾಡಿನ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ಲವಲ್ಲ. ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ ಎರಡು ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂರಿಸಿ ಭಾಷಣ ಮಾಡಿಸಿ ಅಂತ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರ ಗೀತ ನಾಟಕಗಳನ್ನು

0: ನಾನೇ ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದ್ ಕಡೆ. ಅದನ್ನ ಯಾರನ್ನೂ ಬಿಟ್ಟಿಲ್ಲ, ಪುಟ್ಟಂತವ್ರನ್ನ ಬಿಟ್ಟಿಲ್ಲ, ಮಾಚಿನ ಬಿಟ್ಟಿಲ್ಲ, ದೇವಿಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳು ನಂತರ ಬರಿತಾ ಇದ್ರು, ಪರ್ಸನಲ್ ಆಗಿ ಬರಿತಾ ಇದ್ರು. ಕೈಯಾದ ಕಿಂಜಣ್ಣರೈ, ಶಿವರಾಮ್ ಕಾರಂತರು ನಾನು ಕರೆದೇ ಬರ್ತಾ ಇದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸ್ನ ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ನಾಟಕ ಕಲಿಸ್ತಾ ಇದ್ದೆ. ಅವ್ರಿಗೆ ಸಿನಿಮಾ ಸೇರಿಲ್ಲ, ಅವ್ರ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದು ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಒಬ್ಬರು ಬೇಕಾಗಿತ್ತು, 100 ರೂಪಾಯಿ ಕೊಡ್ತಾ ಇದ್ದದ್ದು ಅಷ್ಟೇ ಸಂಭಾವನೆ ಅಷ್ಟೇ. ನ್ಯಾಷನಲ್ ಪ್ರೋಗ್ರಾಮ್ಗೆ ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು, ನೀವು ಬರಬೇಕು, ನೀವು ಇದು ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೆ ಒಂದು ನನಗೊಂದು ಪತ್ರ ಬರೆದರು. ಶಿವಸ್ವಾಮಿಯವರು ತಾವಾಗಿ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲು ಮುಗಿಸ್ಕೊಂಡು ಕಾರ್ನಲ್ಲಿ ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ಲೆಟ್ರು ಬರೆದರು. ಬಂದು ಮಾಡಿಬಿಟ್ಟು ಅವರು 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡರಿಬಾಯಿ ಅವರು. ಹಾಗೆಲ್ಲ ಬರ್ತಾಯಿದ್ರು, ಪಂತಲು ಬಿ ಆರ್ ಪಂತಲು ಕರೆದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್ ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರೆದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರೂ ಪರಿಚಯ ಉಂಟು. ಆನಾ ಕೃಷ್ಣ ಬರ್ಸ್ತಾ ಇದ್ದೆ ನಾನು, ತಾರಾಸುಬ್ರಹ್ಮಣ್ಯ ಎರಡು ಇಂಟ್ರೊಡ್ಯೂಸ್ ಮಾಡಿದಾನೆ ನಾನು, ಚದುರಂಗ ತಾರಾಸುಬ್ರಹ್ಮಣ್ಯ ಎಲ್ಲರನ್ನೂ ಬರ್ಸ್ತಾ ಇದ್ರು.
1: ನನ್ನ ಅನುಭವಗಳನ್ನು, ನನಗನ್ಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚ್ಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗನ್ಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದ.
2: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಹಿರಿಯ ಪ್ರಸಾರಕ ಎಸ್ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7:00. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಆಧಾರ್ ಕಾರ್ಡ್ಗಳನ್ನು ಪೌರತ್ವ, ನಿವಾಸ ಹಕ್ಕು ಹಾಗೂ ವಾಸಸ್ಥಳದ ಪುರಾವೆಯಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸಲ್ಲಿಸಲಾದ ಅರ್ಜಿಯ ಕುರಿತು ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಪ್ರತಿಕ್ರಿಯೆಯನ್ನು ಕೋರಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ ಮೂವರು ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೋ ನ್ಯಾಯಾಲಯ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21 ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದರು. ಇಂಡೋನೇಷ್ಯಾದ ಮಧ್ಯಭಾಗದಲ್ಲಿರುವ ಸುಲವೇಶಿ ದ್ವೀಪದಲ್ಲಿ ಇಂದು ಸಂಭವಿಸಿದ 6.7 ತೀವ್ರತೆಯ ಭೂಕಂಪದಿಂದ ಹಲವು ಕಟ್ಟಡಗಳಿಗೆ ಹಾನಿ ಉಂಟಾಗಿದೆ. ಪಲುವಿನ ಪೂರ್ವ ಆಗ್ನೇಯಕ್ಕೆ 43 ಕಿಲೋಮೀಟರ್ ದೂರದಲ್ಲಿ ಭೂಕಂಪ ಕೇಂದ್ರೀಕೃತವಾಗಿತ್ತು. ಸುನಾಮಿಯ ಯಾವುದೇ ಅಪಾಯವಿಲ್ಲ, ಆದರೆ ಕಂಪನಗಳು ಮುಂದುವರಿಯಬಹುದು ಎಂದು ಇಂಡೋನೇಷ್ಯಾದ ಹವಾಮಾನ ಇಲಾಖೆ ತಿಳಿಸಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇವತ್ತಿನ ಸೇಫ್ ಡ್ರೈವ್ ಗಾನ ಬಜಾನದಲ್ಲಿ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ, ಅಂದರೆ 2-3 ತಿಂಗಳಿಗಿಂತ ಮುಂಚೆ, ನಮ್ಮ ಪೂರ್ವಿಕರು ಹಿರಿಯರು ಮಳೆಗಾಲಕ್ಕೆ ಅಂತ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು, ಏನೇನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಹಪ್ಪಳ ಸಂಡಿಗೆ ಅಂತೂ ಎಲ್ಲರ ಮನೆಯಲ್ಲೂ ಕಾಮನ್, ಆಲ್ಮೋಸ್ಟ್ ಎಲ್ಲರೂ. ಇನ್ನೇನು ಬೇಸಿಗೆ ಶುರುವಾಯಿತು, ಹಲಸಿನಕಾಯಿ ಬಿಡೋದಕ್ಕೆ ಶುರು ಆಯಿತು ಅಂದ ತಕ್ಷಣ ಹಲಸಿನಕಾಯಿ ಹಪ್ಪಳ ಅಥವಾ ರಾಗಿ ಸಂಡಿಗೆ, ಸಬ್ಬಕ್ಕಿ ಸಂಡಿಗೆ, ಅರಳು ಸಂಡಿಗೆ, ಹೀಗೆ ಇನ್ನು ಗೆಣಸಿನ ಹಪ್ಪಳ, ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಹುರುಳಿಕಾಯಿ ಹಪ್ಪಳ, ಹೀಗೆ ಸಾಕಷ್ಟು ವೆರೈಟಿ ವೆರೈಟಿ ಹಪ್ಪಳ ಸಂಡಿಗೆಗಳು ಎಲ್ಲರ ಮನೆಯ ಎದುರುಗಡೆ ಆ ಒಂದು ಅಂಗಳದಲ್ಲಿ ಮನೆ ಮಂದಿ ಎಲ್ಲ ಕೂತು ಅದನ್ನು ಸಂಡಿಗೆ ಬಿಡೋದೇನು, ಹಪ್ಪಳ ಮಾಡೋದೇನು, ಆ ಒಂದು ಸಂಭ್ರಮನೇ ವಿವರಿಸೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಇನ್ನು ಅದನ್ನು ಒಂದು ವಾರ ತನಕ ಒಣಗಿಸಿ ಅದನ್ನು ಗಾಳಿ ಆಡದೆ ಇರೋಂಥ ಡಬ್ಬದಲ್ಲಿ ಹಾಕಿಟ್ಟು ಮಳೆಗಾಲ ಶುರುವಾದಾಗ ಸಂಜೆ ಹೊತ್ತಲ್ಲಿ ಎಷ್ಟೋ ಜನದ ಮನೆಯಲ್ಲಿ ಆಗ ಎಣ್ಣೆಯಲ್ಲಿ ಏನು ಕರೀತಾ ಇರಲಿಲ್ಲ, ಕೆಂಡದಲ್ಲಿ ಆ ಹಪ್ಪಳನ್ನು ಸುಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿಂತಾ ಇದ್ರು. ಹೀಗೆ ಮಳೆಗಾಲ ಅಂದರೆ ಅದೊಂದು ಸಂಭ್ರಮ, ಆ ಸಂಭ್ರಮಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಸಜ್ಜಾಗ್ತಾ ಇದ್ರು, ತಯಾರಾಗ್ತಾ ಇದ್ರು ನಮ್ಮ ಪೂರ್ವಜರು. ಇನ್ನೂ ಏನೇನೆಲ್ಲ ಮಾಡ್ತಾಯಿದ್ರು ಹೇಳ್ತೀನಿ. ಈ ಗೀತೆಯನ್ನು ಕೇಳಿ ಬನ್ನಿ. ಮೊಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಾಲ್ ಈ ಗೀತೆಯನ್ನು ಹಾಡಿದರೆ, ಜಯಂತ್ ಕಾಕಿಣಿಯವರ ಸಾಹಿತ್ಯ, ಮನು ಮೂರ್ತಿಯವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಳೆಗಾಲದ ತಯಾರಿ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಬೇಳೆಕಾಳುಗಳನ್ನು ಬಿಸಿಲಲ್ಲಿ ಒಣಗಿಸಿ ಶೇಖರಿಸಿಡೋದಾದರೆ, ತರಕಾರಿಗಳನ್ನು 2-3 ತಿಂಗಳು ಬರೋಂಥ ತರಕಾರಿಗಳನ್ನು ತಂದು ಅದನ್ನು ಮನೆ ಛಾವಣಿಯಲ್ಲಿ ಹಗ್ಗ ಕಟ್ಟಿ ನೇತಾಕ್ತಾಯಿದ್ರು. ಹಪ್ಪಳ ಸಂಡಿಗೆ ಏನೇನು ಕುರುಕ್ಲಬೇಕು ಎಲ್ಲ ಮಾಡಿಟ್ಕೊಳ್ತಾ ಇದ್ರು. ಹಾಗೆಯೇ ಈಗಿನ ಥರ ಗೀಝರು ಸೋಲಾರು ಅದೆಲ್ಲ ಇರ್ತಾ ಇರಲಿಲ್ಲ ಆಗ. ಹಾಗೇನಿದ್ರು ಹಂಡೆ ಒಲೆ ಕಟ್ಟಿಗೆ ತರಬೇಕಿತ್ತು. ಸೊ ಮಳೆಗಾಲದಲ್ಲಿ ಕಟ್ಟಿಗೆ ತಂದರೆ ಅದು ಯೂಸ್ ಮಾಡೋಕ್ಕಾಗತ್ತಾ, ಎಲ್ಲ ಒದ್ದೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಮಳೆಗಾಲಕ್ಕೆ ಫುಲ್ 3-4 ತಿಂಗಳಿಗಾಗುವಷ್ಟು ಕಟ್ಟಿಗೆ ಸೌದೆ ಏನೇನು ಬೇಕು, ಅಕಸ್ಮಾತ್ ಜಾನುವಾರುಗಳಿದ್ರೆ ದನ ಕರುಗಳಿದ್ರೆ ಆ ಒಂದು ಕೊಟ್ಟಿಗೆಗೆ ಬೇಕಾಗುವಂಥ ಒಣ ಹುಲ್ಲು ಹಸಿ ಹುಲ್ಲು ಹೀಗೆ ಏನೇನು ಬೇಕೋ ಎಲ್ಲದನ್ನು ಸ್ಟಾಕ್ ಮಾಡಿಡ್ತಾ ಇದ್ರು. ಮಳೆಗಾಲದಲ್ಲಿ ಜೋರು ಮಳೆಯಲ್ಲಿ ಹೊರಗಡೆ ಹೋಗಿ ಈ ಕೆಲಸ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬೇಸಿಗೆಯಲ್ಲೇ ಇದನ್ನೆಲ್ಲವನ್ನು ಮಾಡಿ ತಂದು ತಂದು ತಂದು ಸ್ಟಾಕ್ ಮಾಡಿ ದಾಸ್ತಾನು ಮಾಡಿ ಇಟ್ಕೊಳ್ತಾ ಇದ್ರು. ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇತ್ತಲ್ವಾ, ಬರೀ ಒಂದು ಮಳೆಗಾಲವನ್ನು ಸ್ವಾಗತಿಸೋದಕ್ಕೆ ನಮ್ಮ ಪೂರ್ವಜರು ಬೇಸಿಗೆಯಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು. ಇನ್ನೂ ಸಾಕಷ್ಟು ಕೆಲಸ ಮಾಡ್ತಾಯಿದ್ರು, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೂ ಏನಾದರೂ ಯಾವುದಾದ್ರೂ ವಿಷಯವನ್ನು ಹಂಚ್ಕೋಬೇಕು ಅಂತ ಇದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆ ಇದೆ 9483091029949483091209 ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ. ಮೊದಲ ಸಲ ಚಿತ್ರದಿಂದ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಾಧ್ಯಪಡದಾರಿಗಂ ನರಬಾಲಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು. ಸಾಧ್ಯಪಡದಾರಿಗಂ ನರಬಾಲಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು. ಹೊದ್ದೆ ಹರಿಯಲಿ ಬೇಕು ಕರ್ಮ ಶೇಷದ ಪಟವ, ಬುದ್ಧಿ ನುಡಿ ಸೈರಣೆಯ ಮಂಕುತಿಮ್ಮ. ಹೊದ್ದೆ ಹರಿಯಲಿ ಬೇಕು ಕರ್ಮ ಶೇಷದ ಪಟವ, ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ.

ಮನುಷ್ಯ ಕರ್ಮಜೀವಿ. ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ, ಈ ಮೂರರಲ್ಲೂ ಸಂಚಿತ, ಆಗಾಮಿ, ಪ್ರಾರಬ್ಧಗಳೆಂಬ ಕರ್ಮದಿಂದ ಬಂಧಿತನಾಗಿದ್ದಾನೆ. ಇದನ್ನೇ ವಿಧಿಲಿಖಿತ, ಹಣೆಬರಹ, ಕರ್ಮಶೇಷ, ಬಾಲಪಟ್ಟ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಸಂಚಿತ ಕರ್ಮವೆಂದರೆ ಜನ್ಮಾಂತರಗಳಲ್ಲಿ ಹಿಂದೆ ಸಂಚಯವಾದ ಕರ್ಮ. ಆಗಾಮಿ ಕರ್ಮ ಅಂದರೆ ವರ್ತಮಾನ ಕರ್ಮಗಳ ಫಲವಾಗಿ ಮುಂದಿನ ಜನ್ಮಗಳಲ್ಲಿ ಅನುಭವಿಸುವ ಕರ್ಮ. ಪ್ರಾರಬ್ಧವೆಂದರೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಪಾಪಪುಣ್ಯಗಳ ಫಲವಾಗಿ ಅನುಭವಿಸುತ್ತಿರುವ, ಅನುಭವಿಸಬೇಕಾದ ಪಾಪಪುಣ್ಯಗಳ ಕರ್ಮ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈ ಜನ್ಮದಲ್ಲಿ ಅನುಭವಿಸುತ್ತಿರುವ ಕರ್ಮಗಳನ್ನು ನಾವು ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಉಳಿದ ಕರ್ಮದ್ವಯಗಳಿಂದಲೂ ತಪ್ಪಿಸಿಕೊಳ್ಳುವಂತಿಲ್ಲ. ಸಾಧ್ಯವಾಗದು ಆರಿಗುಂ ನರಬಾಲ ಪಟ್ಟ ಅನ್ನುತ್ತಾರೆ DVG. ಪೂರ್ವದೆಲ್ಲವನ್ನು ಪ್ರಾರಬ್ಧ ಕರ್ಮವನ್ನು ಅನುಭವಿಸಿದರೆ ನಾವು ಬೇಬಾಕಿ ಆಗುತ್ತೇವೆ, ಸಾಲರಹಿತರಾಗುತ್ತೇವೆ. ಅದಕ್ಕಾಗಿ ಕರ್ಮವೆಂಬ ವಸ್ತ್ರವನ್ನು ಹೊದೆಯಲೇಬೇಕಾಗಿದೆ. ಎಂದರೆ ಕರ್ಮದಿಂದ ಆವೃತ್ತರಾಗಿ ಸದಾ ಅದರ ಅನುಭವದಲ್ಲೇ ನಾವು ಇರುತ್ತೇವೆ ಎಂದರ್ಥ. ಪ್ರಾರಬ್ಧ ಕರ್ಮಗಳು, ಅನುಭವಿಸಲೇಬೇಕಾದ ಕರ್ಮಗಳು ಅಥವಾ ಅನುಭವಿಸುತ್ತಿರುವ ಕರ್ಮಗಳು ಮೂರು ವಿಧವಾಗಿವೆ. ಸ್ವಇಚ್ಛಾ ಕರ್ಮ, ನಾವೇ ಪಡೆದುಕೊಂಡಿದ್ದು. ಪರೇಚ್ಛಾ ಕರ್ಮ, ಬೇರೆಯವರ ಫಲವಾಗಿ ಬಂದದ್ದು. ಅನಿಚ್ಛಾ ಕರ್ಮ, ದೈವೇಚ್ಛೆಯಿಂದ ತಾನಾಗಿ ಬಂದದ್ದು. ಈ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು, ಬೇರೆ ವಿಧಿ ಇಲ್ಲ. ಆದ್ದರಿಂದ ಅವುಗಳನ್ನು ಸಹಿಸುವುದಕ್ಕೆ ನಮಗೆ ಬೇಕಾದ ಒಂದೇ ದಾರಿ ಎಂದರೆ ಸೈರಣೆ, ಸಹನೆ. ಇದು ನಿಜವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ. ಇದೇ ನಿಜವಾದ ಸತ್ಯ. ಕರ್ಮಶೇಷ ಅಂದಾಗ ಅದು ಸುಖವಾಗಿರಬಹುದು, ಇಲ್ಲ ದುಃಖರೂಪವಾಗಿರಬಹುದು. ಅದು ಪಾಪಕರ್ಮವಾಗಿರಬಹುದು, ಇಲ್ಲ ಪುಣ್ಯಕರ್ಮ ಆಗಿರಬಹುದು. ಎರಡನ್ನೂ ಸಮಾನ ದೃಷ್ಟಿಯಿಂದ ಸ್ವೀಕರಿಸುವ ಸಹನೆ ನಮಗಿರಬೇಕು. ಪುಣ್ಯಾನುಭವಕ್ಕೆ ಆತುರ ಸಲ್ಲದು, ಪಾಪ ಅನುಭವಕ್ಕೆ ಚಿಂತೆ ಸಲ್ಲದು. ಎರಡರ ಸಂದರ್ಭದಲ್ಲೂ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ತಾಳುವಿಕೆಗಿಂತ ತಪವು ಇನ್ನಿಲ್ಲ ಅಂತ ಹೇಳಿದ ಮಹನೀಯರ ಮಾತನ್ನು ನಾವು ನೆನೆದು ಹಣೆ ಬರಹವನ್ನು ಅನುಭವಿಸಲು ಇರಬೇಕಾದ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು ಅನ್ನುವುದು DVG ಅವರ ಉಪದೇಶ.

ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ ವೃದ್ಧಿಯಾಗಲಿ ನರನ ಹಣೆಯಿ ನಳೆಯಿಸದ. ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ ವೃದ್ಧಿಯಾಗಲಿ ನರನ ಹಣೆಯಿ ನಳೆಯಿಸದ. ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನಿತಿನಿ ತುಳಿಕೆ ಇದ್ದೆ ಇರುವುದು ನಮಗೆ ಮಂಕುತಿಮ್ಮ. ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನಿತಿನಿ ತುಳಿಕೆ ಇದ್ದೆ ಇರುವುದು ನಮಗೆ ಮಂಕುತಿಮ್ಮ.

0: ಭಗವದ್ಗೀತೆಯಲ್ಲಿ ಹೇಳಿರುವ ಕರ್ಮಯೋಗವನ್ನು ತಮ್ಮದೇ ಆದ ರೀತಿಯಲ್ಲಿ ತಿಲಕ್, ವಿನೋಬ, ಅರವಿಂದ ಮೊದಲಾದ ಆಧುನಿಕ ಜ್ಞಾನಿಗಳು ವಿವರಿಸಿದ್ದಾರೆ. ಅವರ ಪೈಕಿ ಡಿ ವಿ ಜಿಯವರು ಅಗ್ರಗಣ್ಯರು. ಕಗ್ಗ ಗೀತೆಗಳ ಮೂಲಕ ವಿಶಿಷ್ಟ ರೀತಿಯಲ್ಲಿ ಕರ್ಮ ಸಿದ್ಧಾಂತವನ್ನು ವಿವರಿಸಿದ್ದಾರೆ ಡಿ ವಿ ಜಿಯವರು. ವಿಧಿಯನ್ನು, ಹಣೆ ಬರಹವನ್ನು ಯಾವುದೇ ಸಾಮೂಹಿಕ ಪ್ರಯತ್ನದಿಂದಾಗಲಿ ವೈಯಕ್ತಿಕ ಪ್ರಯತ್ನದಿಂದಾಗಲಿ ಎದುರಿಸಲು ಸಾಧ್ಯವೇ, ನಿವಾರಿಸಲು ಶಕ್ಯವೇ ಎಂದರೆ ಇಲ್ಲ ಎಂಬುದೇ ಉತ್ತರ. ವ್ಯಕ್ತಿಯ ಕೈಯಲ್ಲಿ ಆಗದ್ದು ಶಕ್ತಿಯ ಕೈಯಲ್ಲಿ, ಸಾಮೂಹಿಕ ಶಕ್ತಿಯ ಕೈಯಲ್ಲಿ ಆಗುತ್ತೆ ಅನ್ನುವುದು ನಿಜ. ಕೆಲವೊಮ್ಮೆ ಗಾಂಧೀಜಿಯವರು ಜನಶಕ್ತಿಯನ್ನು ಬಳಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಹಿಟ್ಲರ್ ಯುದ್ಧ ಶಕ್ತಿಯಿಂದ, ಸೈನ್ಯ ಶಕ್ತಿಯಿಂದ ತನ್ನನ್ನೇ ಜಗತ್ತಿಗೆ ಶ್ರೇಷ್ಠ ವ್ಯಕ್ತಿ ಎಂದು ಭಾವಿಸಿಕೊಂಡು ಜಗತ್ತನ್ನೇ ಅಲ್ಲಾಡಿಸಿಬಿಟ್ಟ. ಆದರೆ ಅಧ್ಯಾತ್ಮ ಜ್ಞಾನ, ಶಾಸ್ತ್ರಜ್ಞಾನಗಳಿಂದ ಶಂಕರ, ಮಧ್ವ, ರಾಮಾನುಜರು ಅಹಿಂಸೆಯ ಮೂಲಕ ಜಗದ್ವಿಖ್ಯಾತರಾದರು. ಆದ್ದರಿಂದ ಯುದ್ಧವಿದ್ಯೆ, ರಾಜವಿದ್ಯೆ, ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ದೇಶ ದೇಶಗಳನ್ನು, ಜನ ಜನಾಂಗಗಳನ್ನು ಪರಿವರ್ತಿಸಬಲ್ಲದು, ನಿಯಂತ್ರಿಸಬಲ್ಲದು. ಹಾಗೆಯೇ ಅವುಗಳ ನೆರವಿನಿಂದ ನರನ ಹಣೆ ಬರಹವನ್ನು ಪರಿವರ್ತಿಸಲಾದೀತೆ? ಇಲ್ಲ. ಕರ್ಮಶೇಷವನ್ನು ಹಣೆಯಿಂದ ಅಳಿಸಲಾದೀತೆ? ಹ್ಞೂ. ಮಾಡಿದ್ದುಣ್ಣು ಮಹಾರಾಯ ಎಂಬಂತೆ ನಾವು ಸಂಚಿತ ಕರ್ಮವನ್ನು ಅನುಭವಿಸಲೇಬೇಕು. ಮತ್ತೊಂದು ಸಂಗತಿ ಎಂದರೆ ಮನುಷ್ಯನ ಸಣ್ಣತನ, ಬಡತನ, ಅನ್ಯಾಯದ ಸ್ವಭಾವಗಳ ಫಲವಾಗಿ ಅಷ್ಟೋ ಇಷ್ಟೋ ಪಾಪಶೇಷವೋ ಪುಣ್ಯಶೇಷವೋ ನಮಗೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಹಿಂದಿನ ಜನ್ಮದ್ದು ಈ ಜನ್ಮಕ್ಕೆ ಪ್ರಾರಬ್ಧವೆನಿಸಿರುತ್ತದೆ. ಅದಕ್ಕೆ ಪರಿಹಾರವೇನು ಎಂದರೆ ತಾಳ್ಮೆ, ಸಹನೆ, ಸೈರಣೆಗಳಿಂದ ಬಂದದ್ದನ್ನು ಸಹಿಸಿಕೊಳ್ಳುವುದು, ಶಾಂತ ಸ್ವಭಾವವನ್ನು ಬೆಳೆಸಿಕೊಳ್ಳುವುದಷ್ಟೇ. ಲೋಕದಲ್ಲಿ ರಾಜಕೀಯವಾಗಿ ಆಡಳಿತ ಸುಧಾರಣೆಗಳಾಗಿದ್ದರೂ, ಕ್ರಾಂತಿಯಿಂದ ಯುದ್ಧಗಳಾಗಿದ್ದರೂ, ಶಾಸ್ತ್ರ ವಿಜ್ಞಾನಗಳಿಂದ ಬೆಳವಣಿಗೆಯಾಗಿದ್ದರೂ, ಅಪಾರ ಭೋಗ ಸಾಮಗ್ರಿಗಳು, ಜ್ಞಾನ ಸಾಮಗ್ರಿಗಳು ವೃದ್ಧಿಗೊಂಡಿದ್ದರೂ, ರಾಗಿ ಬೀಸುವುದು ತಪ್ಪಲಿಲ್ಲ ಎಂಬಂತೆ ನಮ್ಮ ಕರ್ಮಗಳ ಫಲವನ್ನು ಅನುಭವಿಸುವುದನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಣೆ ಬರಹವನ್ನು ಯಾರೋ ತಪ್ಪಿಸಲಾರರು. ಕರ್ಮಶೇಷವನ್ನು ಅನುಭವಿಸುವುದು ಹೊರತು ಬೇರೆ ದಾರಿ ಇಲ್ಲ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸಮಯ 7:35 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವು ಕೇಳಬಹುದು ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರೆಸಲು ಭಾರತ ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ

0: 15ರವರೆಗೆ ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30ರವರೆಗೆ ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1ರಿಂದ ಜುಲೈ 30ರವರೆಗೆ ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು 16ರಿಂದ ಈ ತಿಂಗಳ 14ರವರೆಗೆ ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ, ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು, ದೇಶ ಶೇಕಡಾ 100ರಷ್ಟು ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ, ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿಗೆ ದೇಶ ಸಾಕ್ಷಿಯಾಗಿದೆ, ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ ಸುಮಾರು 250 ಕಿಲೋಮೀಟರ್ಗಳಿಂದ ಸುಮಾರು 1200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯೂ ದ್ವಿಗುಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ಧಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026ರ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ

ಸಂಬಂಧಿತ ವಿಷಯಗಳ ತಜ್ಞರು ಸಿದ್ಧಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮಕ್ಕೆ. ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ ಹೇಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರು ನಮ್ಮ ಪೂರ್ವಜರು ಹಿರಿಯರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಈ ಮಳೆಗಾಲ ಅಂದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಸೊ ತುಂಬ ಬೇಗ ಆರೋಗ್ಯ ಹದಗೆಡುತ್ತೆ, ಶೀತ ಆಗತ್ತೆ. ಹಾಗಾಗಿ ಉಲ್ಲನ್ ಇಂದ ತಯಾರು ಮಾಡಿದಂತಹ ಸ್ವೆಟರ್ ಆಗಿರ್ಬೋದು, ಶಾಲು, ಮಫ್ಲರು, ಟೋಪಿ, ಇದನ್ನೆಲ್ಲ ಈ ಮುಂಚೆ ಅಂಗಡಿಯಿಂದ ತಗೊಳ್ತಾ ಇರಲಿಲ್ಲ. ಮನೆಯಲ್ಲಿರೋ ಹೆಂಗಸರು, ಅಜ್ಜಿ ಅಂದರು, ದೊಡ್ಡಮ್ಮ, ಚಿಕ್ಕಮ್ಮ ಅಂದರು, ಉಲ್ಲನ್ನಲ್ಲಿ ತಾವೇ ತಮ್ಮ ಕೈಯಾರೆ ಹೆಣಿತಾ ಇದ್ರು, ಕ್ರೋಶ ಹಾಕ್ತಾ ಇದ್ರು, ಮನೆ ಮಂದಿಗೆಲ್ಲ ಸ್ವೆಟರ್ನ ಹೆಣ್ದು ಕೊಡ್ತಾ ಇದ್ರು, ಶಾಲ್ ಹೆಣ್ದು ಕೊಡ್ತಾ ಇದ್ರು. ಎಷ್ಟು ಚಂದ ಅಲ್ವಾ, ಬೇಸಿಗೆಗಾಲದಲ್ಲಿ ಮನೆ ಮಂದಿಗೆಲ್ಲ ಕೂತು ಅವರು ಮಳೆಗಾಲಕ್ಕೆ ಅಂತ ಹೇಳಿ ಉಲ್ಲನ್ನ ಸ್ವೆಟರ್ನ ಕ್ರೋಶದ ಕಡ್ಡಿ ಸಹಾಯದಿಂದ ಮಾಡಿಕೊಡ್ತಾ ಇದ್ರು. ಹಾಗೇ ಹಂಚಿನ ಮನೆ ಆಗಿದ್ರೆ ಅಥವಾ ಮನೆ ಏನಾದರೂ ರಿಪೇರಿ ಇದ್ದರೆ, ಮನೆ ಎಲ್ಲಾದರೂ ಸೋರ್ತಾ ಇದ್ರೆ, ಅಥವಾ ಮನೆದು ಪೇಂಟು ಅಥವಾ ಇನ್ನೇನೋ ಹೋಗಿದ್ರೆ, ಅದಕ್ಕೆ ಪ್ರತಿಯೊಂದಕ್ಕೂ ಬೇಸಿಗೆಯಲ್ಲೇ ಮುನ್ನೆಚ್ಚರಿಕೆನ ಜಾಗ್ರತಾ ಕ್ರಮಗಳನ್ನು ತಗೊಂಡು ಅದಕ್ಕೇನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಬೇಸಿಗೆ ಶುರುವಾದ ತಕ್ಷಣ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಯಿದ್ರು. ಇನ್ನು ಸಾಕು ಪ್ರಾಣಿಗಳಿದ್ರಂತೂ ಅದಕ್ಕೂ ಕೂಡ ಮುಂಚೆನೆ ನಾಯಿ ಬೆಕ್ಕು ನಾಯಿಗಳಿದ್ರೆ ಅದಕ್ಕೆ ಸಪ್ರೇಟ್ ಆಗಿರುವಂಥ ಒಂದು ಗೂಡು, ಇನ್ನು ದನಕರುಗಳಿದ್ರೆ ಕೊಟ್ಟಿಗೆಯಲ್ಲಿ. ಮಳೆಗಾಲ ಅಂದರೆ ಬರೀ ಎಲ್ಲಿ ನೋಡಿದ್ರು ನೀರು ನೀರು, ಗಜಿಬಿಜಿ ಆಗಬಾರ್ದು, ಅವುಗಳಿಗೂ ತುಂಬ ತೊಂದರೆ ಆಗುತ್ತೆ, ಚಳಿ ಆಗುತ್ತೆ. ಹಾಗಾಗಿ ಒಣ ಹುಲ್ಲನ್ನು ಅಡಿಗಡೆ ಹಾಸಕ್ಕೆ ಸ್ಟಾಕ್ ಮಾಡಿಡ್ತಾ ಇದ್ರು. ಅವುಗಳಿಗೆ ಮೇವು ಕೊಡೋದಕ್ಕೆ ಕೂಡ ಏನೇನು ಬೇಕು, ಅವುಗಳಿಗೆ ಊಟ ತಿಂಡಿ, ಹಾಗೆಯೇ ನಾಯಿ, ಬೇರೆ ಬೇರೆ ಕುರಿ ಮೇಕೆ ಕೋಳಿ ಏನೇನು ಪ್ರಾಣಿಗಳಿರುತ್ತೋ ಅವಕ್ಕೆಲ್ಲ ಮಳೆಗಾಲದಲ್ಲಿ ತೊಂದರೆ ಆಗಬಾರ್ದು ಅಂತ ಬೇಸಿಗೆಯಲ್ಲೇ ಮುಂಜಾಗ್ರತೆ ಕ್ರಮವನ್ನು ತಗೊಳ್ತಾ ಇದ್ರು. ನೋಡಿ ಎಷ್ಟೆಲ್ಲ ಪ್ರಿಪ್ರೇಷನ್ ಆಗಬೇಕಲ್ವಾ, ಬರೀ ಒಂದು ಮಳೆಗಾಲ ಶುರುವಾಗತ್ತೆ ಅಂತ ಅಂದರೆ ಇನ್ನೂ ಸಾಕಷ್ಟು ಇದೆ ಹೇಳ್ತೀನಿ. ಸದ್ಯಕ್ಕೆ ಚಂದ್ರೋದಯ ಚಿತ್ರದಿಂದ ಚಿತ್ರಾರವರ ಧ್ವನಿಯಲ್ಲಿ ಒಂದು ಬ್ಯೂಟಿಫುಲ್ ಗೀತೆ ಮೂಡಿ ಬರ್ತಿದೆ. ಹಂಸಲೇಖಾರವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಳೆಗಾಲದ ತಯಾರಿ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಎಷ್ಟೋ ಸಲ ರೇಷ್ಮೆ ಸೀರೆ ಇದ್ರೆ ಕೂಡ ಅದನ್ನು ಕೂಡ ಬೇಸಿಗೆಯಲ್ಲಿ ಸ್ವಲ್ಪ ಯಾವುದೋ ಒಂದು ಪರ್ಟಿಕ್ಯುಲರ್ ಬೇಸಿಗೆಯಲ್ಲಿ ಆ ಒಂದು ಬಿಸಿಲಿಗೆ ಹಾಕಿಡ್ತಾ ಇದ್ರು, ಅದು ಮಳೆಗಾಲದಲ್ಲಿ ಹಾಳಾಗಬಾರ್ದು ಅಂತ. ಇನ್ನು ಉಪ್ಪಿನಕಾಯಿಗಂತೂ ಕೇಳೋದೇ ಬೇಡ. ಮಾವಿನ ಮಿಡಿ ಶುರು ಆಯಿತು ಅಂದ ತಕ್ಷಣ ಬೇಸಿಗೆಯಲ್ಲಿ ಎಲ್ಲ ಉಪ್ಪಿನಕಾಯಿನ ಹಾಕಿ ಭರಣಿಯಲ್ಲಿ ಹಾಕಿ ಇಡ್ತಾ ಇದ್ರು, ಬಂದೋಬಸ್ತ್ ಮಾಡಿ ಕರೆಕ್ಟಾಗಿ ಕಟ್ಟಿಡ್ತಾ ಇದ್ರು. ಹಾಗೆಯೇ ಈ ಹಲಸಿನ ಹಣ್ಣು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಆ ಹಣ್ಣನ್ನು ತಗೊಂಡು ಮಾಂಬಳ ಅಂತ ಮಾಡಿಡ್ತಾ ಇದ್ರು. ಆ ಒಂದು ಹಣ್ಣಿನ ರಸವನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಎಲ್ಲ ಹಾಕಿ ಅದನ್ನು ಕೂಡ ಬಿಸಿಲಲ್ಲಿ ಒಣಗಿಸಿ ಅದನ್ನು ಕೂಡ ಮಳೆಗಾಲದ ಸಂಜೆಯ ತಿಂಡಿಗೆ ಅಥವಾ ಇನ್ನೇನೋ ಒಂದು ಅಡುಗೆ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ರು. ಹಾಗೆಯೇ ಈ ಹಲಸಿನ ಬೀಜ, ಹುಣಸೆ ಹಣ್ಣಿನ ಬೀಜ, ಈ ಬೀಜಗಳನ್ನೆಲ್ಲ ಹುರಿದು ಅದನ್ನು ಸುಟ್ಟು ಕೂಡ ಇಟ್ಕೊಳ್ತಾ ಇದ್ರು ಮಳೆಗಾಲದ ಸಂಜೆಯ ತಿಂಡಿಯಲ್ಲಿ ತಿನ್ನೋದಕ್ಕೆ ಅಂತ. ಹೀಗೆ ಸಾಕಷ್ಟು ವ್ಯವಸ್ಥೆಯನ್ನು ನಮ್ಮ ಪೂರ್ವಜರು ಮಳೆಗಾಲ ಶುರುವಾಗೋಕ್ಕಿಂತ ಮುಂಚೆ, ಅಂದರೆ 2-3 ತಿಂಗಳ ಮುಂಚೆಯಿಂದಾನೇ ಪ್ರಾರಂಭ ಮಾಡಿ ಮಳೆಗಾಲದಲ್ಲಿ ಬೆಚ್ಚಗೆ ಮನೆಯಲ್ಲಿ ಕುಟುಂಬದವರೊಂದಿಗೆ ಕಾಲ ಕಳೀತಾ ಇದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾಧವನ್ ಜಯಲಕ್ಷ್ಮಿ, ಚೆನ್ನೈಯಿಂದ ಸೇಫ್ ಡ್ರೈವ್ ಕಾರ್ಯಕ್ರಮ, ಸೂಪರ್ ಆಗಿದೆ ಮಳೆಗಾಲದ ಬಗ್ಗೆ ಮಾಹಿತಿ. ನಮ್ಮ ಮನೆಯಲ್ಲಿ ಬೆರಣಿಯನ್ನು ಶೇಖರಿಸಿ ಇಡ್ತಾ ಇದ್ವಿ ಉರುವಲಾಗಿ ಉಪಯೋಗಿಸೋದಕ್ಕೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಹೋಳೆ ಲಕ್ಷ್ಮಣಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಕೂಡ ನಿಮ್ಮ ನಿರೂಪಣೆ ತುಂಬ ಇಷ್ಟ ಆಯಿತು ರೀ, ಧ್ವನಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೊನೆಯ ಗೀತೆ ಮೂಡಿ ಬರ್ತಿದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ.

0: ಸಮಯ 8 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೈಸ್ ಮಸೇನಾ ಪ್ರದೇಶದಲ್ಲಿ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಅನ್ನು ಉದ್ಘಾಟಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಅವರು, ಭಾರತ ವಿಶ್ವಮಟ್ಟದ ಡಿಜಿಟಲ್ ಪಾವತಿ ವೇದಿಕೆಯನ್ನು ಫ್ರಾನ್ಸ್ನ ಪ್ರಮುಖ ಚಿಲ್ಲರೆ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾದ ನೈಸ್ ಮಸೇನಾ ಪ್ರದೇಶದಲ್ಲಿ ಪರಿಚಯಿಸಿರುವುದು ಯುಪಿಐನ ಜಾಗತಿಕ ವಿಸ್ತರಣೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ನಶಾಮುಕ್ತ ಭಾರತ ಅಭಿಯಾನ ಅಡಿಯಲ್ಲಿ ಆಯೋಜಿಸಲಾಗಿರುವ ನಶಾಮುಕ್ತ ಭಾರತ ಸಪ್ತಾಹವನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ವೀರೇಂದ್ರ ಕುಮಾರ್ ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಚೀನಾದಲ್ಲಿ ಇಂದಿನಿಂದ ನಡೆಯುತ್ತಿರುವ ವಿಶ್ವ ಆರೋಗ್ಯ ಸಂಸ್ಥೆ ಅಂತಾರಾಷ್ಟ್ರೀಯ ಹರ್ಬಲ್ ಫಾರ್ಮಕೋಪಿಯಾ ಅಭಿವೃದ್ಧಿಗೆ ಸಂಬಂಧಿಸಿದ ತಜ್ಞರ ಸಭೆಯಲ್ಲಿ ಭಾರತೀಯ ವೈದ್ಯಕೀಯ ಮತ್ತು ಹೋಮಿಯೋಪತಿ ಫಾರ್ಮಕೋಪಿಯಾ ಆಯೋಗ ಭಾಗವಹಿಸಿದೆ. ಸಭೆಯಲ್ಲಿ WHO ಸದಸ್ಯ ರಾಷ್ಟ್ರಗಳ ತಜ್ಞರು ಭಾಗವಹಿಸಿದ್ದು, ಗಿಡಮೂಲಿಕೆ ಆಧಾರಿತ ಔಷಧಿಗಳ ಜಾಗತಿಕ ಮಾನದಂಡಗಳ ಕುರಿತು ಚರ್ಚೆ ನಡೆಯಲಿದೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಂಬಂಧ ಪೂರ್ವಭಾವಿ ಸಭೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅವರು ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಬೆಂಗಳೂರಿನ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು, ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಿಮ್ಮ ಆಯ್ಕೆ ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮಕ್ಕೆ. ಸಾಕಷ್ಟು ಜನ ಕರೆ ಮಾಡಿ ನಿಮ್ಮ ಆಯ್ಕೆಯ ಹಾಡುಗಳನ್ನು ಕೇಳಬಹುದು. ಅಕಸ್ಮಾತ್ ಏನಾದರೂ ಕರೆ ನಿಮಗೆ ಸಿಗದೇ ಇದ್ದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಸಂದೇಶದ ಮುಖಾಂತರ ಕೂಡ ನೀವು ಬರೆದು ಕಳಿಸ್ಬೋದು. ಸೊ ನಮ್ಮ ಕರೆ ಮಾಡುವಂತಹ ಫೋನಿನ ಸಂಖ್ಯೆ 0802237078, 0802237788. ಸಂದೇಶ ಕಳಿಸುವಂತಹ ಸಂಖ್ಯೆ 9483091029. ಸದ್ಯಕ್ಕೆ ಚಿತ್ರಾರವರ ಧ್ವನಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದಿಂದ ಈ ಗೀತೆ ಮೂಡಿ ಬರ್ತಾ ಇದೆ.

ಸಾಕಷ್ಟು ಜನದ ಒಂದು ಕಂಪ್ಲೇಂಟ್ಸ್ ಏನಂದ್ರೆ, ಕರೆ ಮಾಡಿದವರೇ ಕರೆ ಮಾಡ್ತಾರೆ, ಮೇಡಮ್ ನೀವು ಅವ್ರ ಫೋನ್ ಎತ್ಕೋಬೇಡಿ ಅಂತ ಹೇಳ್ತಾರೆ. ಒಂದು ಕೆಲಸ ಮಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಬರೆದು ಕಳಿಸಿ. ಯಾರು ಅಪರೂಪಕ್ಕೆ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದಿರೋ ಅವರ ಹಾಡನ್ನು ಪ್ಲೇ ಮಾಡ್ತೀವಿ. ಯಾಕಂದರೆ ಪ್ರತಿದಿನ ಜನರಲ್ ಶಿಫ್ಟ್ ಮಾರ್ನಿಂಗ್ ಕೂಡ ಕರೆ ಮಾಡಿ ಹಾಡು ಕೇಳಿ ಇರುತ್ತೆ ಅಲ್ವಾ ಕಾರ್ಯಕ್ರಮ, ಅದರಲ್ಲೂ ಕಾಲ್ ಮಾಡಿರ್ತೀರಾ, ಈಗ ರಾತ್ರಿ ಈ ಟೈಮಲ್ಲೂ ಕಾಲ್ ಮಾಡಿರ್ತೀರಾ, ಹೊಸಬರಿಗೆ ಅವಕಾಶ ಕೊಡಬೇಕಲ್ವಾ. ಹಾಗಾಗಿ ನಿಮ್ಮ ಇಷ್ಟದ ಹಾಡನ್ನು ನಿಮ್ಮ ಹೆಸರಿನ ಜೊತೆ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಅಂತ ಹೇಳ್ತಾ, ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಹಾಗೇ ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಅವರು ಕೂಡ ಬೋಧನ ಹೊಸಹಳ್ಳಿಯಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನರಗುಂದದಿಂದ ಮಾರುತಿ ನಲವಿಡೆ ಅವರು ಕೂಡ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಗೀತೆ ಈಗ ಮೂಡಿ ಬರ್ತಿದೆ, ಬೆದರು ಬೊಂಬೆ ಚಿತ್ರದಿಂದ ಒಲವಿನ ನೋಟಕ್ಕೆ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಅನಾಮಿಕ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ನಮ್ಮ ಕೇಳುಗರೊಬ್ಬರು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರೋ ಗೀತೆನ ಪ್ರಸಾರ ಮಾಡಿ ಅಂತ ಕೇಳಿದ್ರು. ಭೂತಯ್ಯನ ಮಗ ಅಯ್ಯು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರೋ ಈ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಹಿರಿಯೂರು ತಾಲೂಕು ಮಾರಿಕಣಿವೆಯಿಂದ ಗಗನ್ ರಾಜ್ಕುಮಾರ್ ಅವರು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದರೆ, ಹರೀಶ್ ಅವರು ಮಲ್ಲೇಶ್ವರದಿಂದ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆಯೇ ರಾಮದುರ್ಗ ತಾಲೂಕು ಹಲಗಟ್ಟಿಯಿಂದ ಜಗದೀಶ್ ಚಿಕ್ಕುಂಬಿ ಅವರು ಕೂಡ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿ ಒಂದು ಹಾಡು ಹಾಕಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಗೆಯೇ ನಮಗೆ ಲೈನೇ ಸಿಗಲ್ಲ ಮೇಡಮ್, ಹಾಗಾಗಿ ಸಂದೇಶ ಕಳ್ಸೋಕ್ಕೆ ಹೇಳಿ ತುಂಬ ಒಳ್ಳೇದು ಮಾಡಿದ್ರಿ ಅಂತ ಹೇಳ್ತಾ ಇರೋದು ವೆಂಕಟೇಶ ತೂಬಿನಕೆರೆ ಮಂಡ್ಯದಿಂದ. ಅವರು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿ ಉಲ್ಲಾಸ್ ನಾದಿಯರ್ ಚನ್ನರಾಯಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಶಿವಯ್ಯ ಅವರು ಜೆ ಪಿ ನಗರ ಮೈಸೂರಿನಿಂದ ಸಂದೇಶ ಕಳಿಸಿದರೆ ಅನುಷಾ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿ ಅವರ ಇಷ್ಟದ ಹಾಡುಗಳನ್ನು ಬರೆದು ಕಳಿಸಿದ್ದಾರೆ. ಖಂಡಿತವಾಗಿಯೂ ಸಮಯದ ಪರಿಧಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಡನ್ನು ಪ್ರಸಾರ ಮಾಡ್ತೀವಿ. ಈಗ ನೀವೇ ಕೇಳಿರುವಂಥ ಹಾಡು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಿದೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ ಸಂಯೋಜನೆ ಇದೆ.

ನಿಮ್ಮ ಆಯ್ಕೆ. ಕರೆ ಮಾಡಿ ಹಾಡು ಕೇಳಿ. ಇವತ್ತಿನ ಕಾರ್ಯಕ್ರಮ ಸಂದೇಶ ಕಳಿಸಿ ಹಾಡು ಕೇಳಿ ಅಂತ ಆಗಿದೆ. ಸಾಕಷ್ಟು ಜನ ನಿಮ್ಮ ಇಷ್ಟದ ಹಾಡುಗಳನ್ನು ಸಂದೇಶದ ಮುಖಾಂತರ ಕಳಿಸಿದ್ದೀರಾ. ಖಂಡಿತವಾಗಿಯೂ ಎಲ್ಲರ ಹಾಡು ಪ್ರಸಾರ ಆಗ್ತಾ ಇದೆ. ಕೆಲವೊಂದು ಗೀತೆಗಳು ನಮ್ಮ ಹತ್ರ ಇರೋದಿಲ್ಲ, ಹಾಗಾಗಿ ಅವು ಪ್ರಸಾರ ಆಗದೇನೂ ಇರಬಹುದು. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾ ಮುಂದಿನ ಗೀತೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಮೊಮ್ಮಗ ಚಿತ್ರದಿಂದ. ಚಿತ್ರ ಹಾಗೂ ರಾಜೇಶ್ ಅವರ ಧ್ವನಿಯಲ್ಲಿ ಹಂಸಲೇಖಾರವರ ಸಂಗೀತ ಹಾಗೂ ಸಾಹಿತ್ಯ ಈ ಗೀತೆಗಿದೆ.

ನಿಮ್ಮ ಆಯ್ಕೆ ಕರೆ ಮಾಡು ಹಾಡು ಕೇಳಿ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಜನರಿಗೆ ಖುಷಿಯಾಗಿರಬಹುದು ಅಂತ ಭಾವಿಸ್ತೀನಿ. ಯಾಕಂದರೆ ಸಾಕಷ್ಟು ಜನ ಕೇಳಿರುವಂಥ ಹಾಡು ಪ್ರಸಾರವಾಗಿದೆ. ಬಲರಾಮ್ ವೆಂಕಟೇಶ್ ಶಿವಣ್ಣ ತರುಣ್ ಅವರು ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆಯೇ ಬಾಗಲಕೋಟೆ ಜಿಲ್ಲೆ ಬಣ್ಣಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮಟೆ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ಅವರು ಸಂದೇಶ ಕಳಿಸಿದ್ದಾರೆ. ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶ್ರೀದೇವಿ ಫ್ರಮ್ ಬೀರೂರಿನಿಂದ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ ಸಂದೇಶ ಕಳಿಸಿದರೆ ವೆಂಕಟೇಶ್ ಸುಂಕದಕಟ್ಟೆ ಅವರು ಕೂಡ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಆಟೋ ಯಾರಿದು ಶಾಂತಾ ಸ್ನೇಹ ಸುಧಾಕರ ವಾಡಪ್ಪ ಗೋಳ ಚಿಕ್ಕೋಡಿಯಿಂದ ಕೆಂಪಣ್ಣ ಅವರು ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದರೆ, ಬೆಳಗಾವಿಯಿಂದ ಸತೀಶ್ ನಾಯಕ್ ಹಾಗೂ ವಸಂತಿ ನಾಯಕ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ನಿರ್ಮಲಾ ಅವರು ಎಲ್ಲರ

ಗೀತೆಗಳು ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಚಂದ್ರಕಾಂತ್ ಚಂದ್ರಶೇಖರ್ ಅಥಣಿಯಿಂದ, ನಿಜಕ್ಕೂ ನಿಮ್ಮ ಮಾತು ಕೇಳಿದಾಗ ಬೇಜಾರು ಬರೋದೇ ಇಲ್ಲ. ಆದರೂ ನನಗೊಂದು ಹಾಡು ಕೇಳುವ ಆಸೆ, ನನ್ನ ಹಾಡು ಪ್ರಸಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ನಿಮಗೆ ಧನ್ಯವಾದ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೇ ಯಾರಿದು ಎಸ್ ಎಂ ಶೋಭಾ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ. ಎಷ್ಟೋ ಸಲ ನೀವು ಕೇಳಿರೋ ಹಾಡು ನಮ್ಮಲ್ಲಿ ಲಭ್ಯವಿರೋದಿಲ್ಲ, ಹಾಗಾಗಿ ಅದು ಪ್ರಸಾರ ಆಗಿರೋದ್ರಿಲ್ಲ. ಹಾಗೆಯೇ ಸಮಯದ ಪರಿಧಿಯಲ್ಲಿ ಸಾಕಷ್ಟು ಜನರ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತೀವಿ. ಖಂಡಿತವಾಗಿಯೂ ಬೇಜಾರು ಮಾಡ್ಕೋಬೇಡಿ, ಇವತ್ತು ನಿಮ್ಮ ಹಾಡು ಪ್ರಸಾರ ಆಗಲಿಲ್ಲ ಅಂದರೆ ಏನಂತೆ, ಪ್ರತಿದಿನ ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮ ನಮ್ಮ ವಿವಿಧ ಭಾರತಿಯಲ್ಲಿ ಇರುತ್ತೆ, ಅಲ್ಲಿಗೆ ಕರೆ ಮಾಡಿ ಇಲ್ಲ ಸಂದೇಶ ಕಳಿಸಿ, ಯಾವುದೋ ಒಂದಿನ ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ, ಈಗ ಕೇಳಿ ಜೀವನ ಚೈತ್ರ ಚಿತ್ರದಿಂದ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಮಾಗೂರು ಮಲ್ಲಪ್ಪ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ನೀವೇ ಕೇಳಿರುವಂತಹ ಗೀತೆ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು ಪ್ರಸಾರವಾಗುತ್ತೆ. ಇವತ್ತಿಗೆ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಹಾಡಿಗೆ ಮಾತಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಸ್ವಾತಿ.

ಕೊನೆಯ ಗೀತೆ ಚಿನ್ನದ ಗೊಂಬೆ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಹಾಡಿದ್ದಾರೆ. ಪ್ರಶಾಂತ್ ರಮೇಶ್ ಅವರ ಸಾಹಿತ್ಯ, ದಾನಶೀಲನ್ ಅವರ ಸಂಗೀತ ಸಂಯೋಜನೆ ಇದೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ ಹಮಪ್ಗೆ ಹೆಕ್ಕೋ ಚಿತ್ರದ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತಿದ್ರೆ, ಸೂಪರ್ ಹಿಟ್ ಹಾಡುಗಳು ಅಂತ ಹೇಳಿ ಕೆಂಪರಾಜು ಮಾರಸಂದ್ರ ತುರುವೇಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಿರ್ಮಲಾ ಅವರು ಕೂಡ ಸೂಪರ್ ಹಾಡು ಮೇಡಮ್, ಖುಷಿಯಾಯಿತು ಅಂತಿದ್ರೆ, ಹಿಂದಿ ಹಾಡುಗಳು ಎಲ್ಲ ಸೂಪರ್, ಒಂದಕ್ಕಿಂತ ಒಂದು ಮಧುರವಾದ ಹಾಡು ಅಂತಿರೋದು ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಳಿಯಿಂದ ಪ್ರೀತಿಯಿಂದ ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಬ್ಯಾಕ್ ಟು ಬ್ಯಾಕ್ ಇನ್ನೆರಡು ಗೀತೆಗಳು ಮೂಡಿ ಬರ್ತಿದೆ. ಕೇಳ್ತಾರೆ, ಎಂಜಾಯ್ ಮಾಡ್ತಾರೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸಮಯ 10 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೂತನ ಪಾಲುದಾರಿಕೆ ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟು ಪುನರ್ ನಿರ್ಮಾಣ ವಿಷಯದ ಉನ್ನತ ಮಟ್ಟದ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಾರೆ. ಇದರಲ್ಲಿ G7 ರಾಷ್ಟ್ರಗಳ ನಾಯಕರು, ಪಾಲುದಾರ ರಾಷ್ಟ್ರಗಳ ಪ್ರತಿನಿಧಿಗಳು ಹಾಗೂ ವಿಶ್ವಬ್ಯಾಂಕ್ನ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದರು. ದೆಹಲಿ ಪೊಲೀಸ್ನ ವಿಶೇಷ ಘಟಕವು ಪಾಕಿಸ್ತಾನ ಬೆಂಬಲಿತ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಜಾಲವನ್ನು ಭೇದಿಸಿದೆ. ಈ ಜಾಲವನ್ನು ಗ್ಯಾಂಗ್ಸ್ಟರ್ನಿಂದ ಭಯೋತ್ಪಾದಕನಾಗಿ ಮಾರ್ಪಟ್ಟಿರುವ ಶೆಹಜಾದ್ ಭಟ್ಟಿ ಹಾಗೂ ಅಜ್ಮಲ್ ಗುಜ್ಜರ್ ನಡೆಸುತ್ತಿದ್ದರು ಎನ್ನಲಾಗಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಅಂತ್ಯಗೊಳಿಸುವ ಒಪ್ಪಂದದ ಭಾಗವಾಗಿ ಲೆಬನಾನ್ನಿಂದ ತನ್ನ ಪಡೆಗಳನ್ನು ಇಸ್ರೇಲ್ ಹಿಂತೆಗೆದುಕೊಳ್ಳಬೇಕು ಎಂದು ಇರಾನ್ ಆಗ್ರಹಿಸಿದೆ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ನ ಮುಂದುವರೆದಿರುವ ಆಕ್ರಮಣವು ಅಮೆರಿಕ ಮತ್ತು ಇರಾನ್ ನಡುವಿನ ತಿಳುವಳಿಕೆ ಒಪ್ಪಂದದ ಉಲ್ಲಂಘನೆಯಾಗಲಿದೆ ಎಂದು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಪಾಲಿಕೆಯ ಶಿಶುವಿಹಾರ ಮತ್ತು ಶಾಲಾ ಕಾಲೇಜುಗಳಿಗೆ ಪ್ರಸಕ್ತ ಸಾಲಿನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಪ್ರಕ್ರಿಯೆ ನಡೆಯುತ್ತಿದ್ದು ಜುಲೈ 31ರವರೆಗೆ ಅವಕಾಶವಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಯುಕ್ತ KN ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಭೈರೇಗೌಡ ಭರವಸೆ ನೀಡಿದ್ದಾರೆ. ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ ಎಲ್ಲರೂ. ಇದು ಊಟ ಆಯ್ತು ಅಂತ ಭಾವಿಸ್ತಾ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತಿನ ಪ್ರೇಮ ನಿನಾದ ವಿಷಯ ಏನಪ್ಪ, ಏನು ಏನ್ರ ಬಗ್ಗೆ ಮಾತಾಡ್ತೀವಿ ಮೇಡಮ್ ಅಂತ ಕೇಳ್ತಾ ಇದ್ರೆ, ನೀವು ಯೂಶಲಿ ಗಮನಿಸಿರ್ಬೋದು ಪ್ರತಿನಿತ್ಯ ಜೀವನದಲ್ಲಿ ನಾವೇನು ಬರೀ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರಾ, ಇಲ್ಲ ಅಕ್ಕಪಕ್ಕದ ಮನೆಯವರು, ರಿಲೇಟಿವ್ಸು, ಮೇಲಿನ ಮನೆಯವರು, ಕೆಳಗಡೆ ಮನೆಯವರು, ನೈಬರ್ಸು, ಹೀಗೆ ಸಾವಿರಾರು ಜನ ನಮ್ಮ ಸುತ್ತಮುತ್ತ ಇರ್ತಾರೆ. ಏನಾಗತ್ತೆ ಈ ಹೆಂಗಸರಿಗಾಗಿರ್ಬೋದು, ಆದರೂ ಅದು ಒಬ್ಬೊಬ್ರಿಗೊಂದೊಂದು ನೇಚರ್ ಇರುತ್ತೆ. ಕೆಲವರಿಗೆ ಏನಂದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಅದು ಏನೇನಾಗಿರುತ್ತೋ ಎಲ್ಲ ವಿಷಯನೂ ತಂದು ಯಾರತ್ರನಾದರೂ ಹೇಳ್ಬಿಡ್ಬೇಕು. ಸಾಮಾನ್ಯವಾಗಿ ಹೆಂಡತಿ ಗಂಡ ಆಫೀಸಿಂದ ಬಂದ ತಕ್ಷಣ ಅಥವಾ ಕೆಲಸದಿಂದ ಬಂದ ತಕ್ಷಣ, ಇವತ್ತು ಏನೇನಾಯಿತು ಗೊತ್ತಾ, ಪಕ್ಕದ ಮನೇಲಿ ಏನಾಯಿತು ಗೊತ್ತಾ, ಇವ್ರ ಮನೇಲಿ ಏನಾಯಿತು ಗೊತ್ತಾ, ಪಕ್ಕದ ಬೀದಿಲಿ ಏನಾಯಿತು, ಇವ್ರು ಫೋನ್ ಮಾಡಿದ್ರು, ಅದು ಇದು ಇದು ಬದು ಅಂತ ಎಲ್ಲ ಹೇಳ್ಬಿಡ್ತಾರೆ. ಈ ಗಂಡಂದರು ಸುಮ್ಮನೆ ಹೌದಾ ಹ್ಞೂ ಹ್ಞೂ ಹ್ಞೂ ಅಂತಿರ್ತಾರೆ. ಇನ್ನು ಕೆಲವ್ರ ಮನೇಲಿ ಆಪೋಸಿಟ್, ಗಂಡಂದರು ಕೆಲಸಕ್ಕೆ ಹೋಗಿ ಬಂದು ಕೆಲಸದೆಲ್ಲ ಆ ವಿಷಯ ಹೇಳ್ತಾ ಇರ್ತಾರೆ, ಈ ಹೆಂಗಸರು ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ ಹೌದಾ ಅಂತ. ಒಬ್ಬೊಬ್ರದ್ದು ಒಂದೊಂದು ಥರ, ಒಬ್ಬೊಬ್ರಿಗೆ ಮನೆ ಸುತ್ತಮುತ್ತ ಇರೋ ವಿಷಯ ಎಲ್ಲ ಬೇಕು, ಎಲ್ಲ ನ್ಯೂಸ್ಗಳು ಬೇಕು. ಇನ್ನೊಬ್ಬರಿಗೆ ಯಾಕೆ ನಮಗೆ ಬೇರೆಯವ್ರ ವಿಷಯ ಅನ್ನೋ ಥರ. ಸೊ ನಿಮ್ಮ ಮನೆಯಲ್ಲಿ ಇವತ್ತಿನ ಪ್ರೇಮ ನಿನಾದದಲ್ಲಿ ಏನಪ್ಪ ವಿಷಯ ಅಂದರೆ, ನಿಮ್ಮ ಮನೆಯಲ್ಲಿ ಎಲ್ಲ ಕಡೆಯಿಂದ ನ್ಯೂಸ್ನ ಕಲೆಕ್ಟ್ ಮಾಡಿಕೊಂಡು ಬಂದು ಹೇಳೋರು

0: ಯಾರು? ಗಂಡನ, ಹೆಂಡತಿನ, ಅಕ್ಕನ, ಅಮ್ಮನ, ತಂದೆನ, ತಾಯಿ, ಯಾರಪ್ಪ ಮನೇಲಿರೋರಲ್ಲಿ ಎಲ್ಲ ವಿಷಯ ಅವ್ರಿಗೆ ಗೊತ್ತಿರುತ್ತೆ. ಸುತ್ತಮುತ್ತ ಏನಾಗ್ತಿದೆ, ಯಾರ ಮನೇಲಿ ಏನಾಗ್ತಿದೆ, ಏನೇನು ವಿಷಯ, ಯಾವಾಗ ಯಾವಾಗ ಏನೇನು ಫಂಕ್ಷನ್ನು, ಯಾರ್ಯಾರ್ದು ಯಾವಾಗ ಯಾವಾಗ ಬರ್ಡೇ, ಎಲ್ಲ ಒಳ್ಳೆ ಮಿನಿ ಕಂಪ್ಯೂಟರ್ ಥರ ಇರ್ತಾರೆ ಅವರು. ಯಾರದು ನಿಮ್ಮ ಮನೆಯಲ್ಲಿ ಹೇಗಿರುತ್ತೆ ಆ ಥರ ಒಂದು ವಿಷಯ ತಂದು ನಿಮ್ಗೆ ಹೇಳಿದಾಗ ನಿಮ್ಮ ರಿಯಾಕ್ಷನ್ಸ್ ಹೇಗಿರುತ್ತೆ, ಪ್ರತಿಯೊಂದನ್ನು ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091029 ಅಂತ ಹೇಳ್ತಾ, ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವ ಈ ಗೀತೆ ಬಿಹಾರ್ ಛಾಯಾ ಹಾಗೂ ಸುಜಾತಾ ದತ್ತ ಅವರ ಧ್ವನಿಯಲ್ಲಿ ಮೂಡಿ ಬರ್ತಿದೆ.
1: ಏನವೇ ಇವತ್ತಿನ ಸಮಾಚಾರ?

ಎಷ್ಟೋ ಸಲ ಮನಸ್ಸಿನಲ್ಲಿ ವಿಷಯಗಳನ್ನ ಮುಚ್ಚಿಟ್ಕೊಂಡು ಕೊರಗೋದಕ್ಕಿಂತ ಯಾರ ಹತ್ರನೋ ಒಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದು ಎಷ್ಟು ಒಳ್ಳೇದಲ್ವಾ. ಅದರಲ್ಲೂ ಈ ಮದುವೆ ಮನೆ ಫಂಕ್ಷನ್ಗೆಲ್ಲ ಹೋದಾಗ ಎಲ್ಲರ ಮನೆ ಸುದ್ದಿನೂ ಬರ್ತಾ ಇರತ್ತೆ. ಅವ್ರ ಮನೇಲಿ ಹೀಗಾಯ್ತಂತೆ, ಇವ್ರ ಮನೇಲಿ ಹೀಗಾಯ್ತಂತೆ, ಆ ಬೀದಿಲಿ ಹಿಂಗಾಯ್ತಂತೆ, ಆ ಊರಲ್ಲಿ ಹಿಂಗಾಯ್ತಂತೆ ಅಂತ. ಅದನ್ನು ಮನೆಗೆ ಬಂದು ಯಾರು ಫಂಕ್ಷನ್ ಅಟೆಂಡ್ ಮಾಡಿರ್ತಾರಲ್ಲೋ, ಗಂಡನೋ ಹೆಂಡತಿನೋ ಅಥವಾ ಮನೇಲಿ ಬೇರೆ ಯಾರ್ದು ಸದಸ್ಯರು ಹೋಗಿ ಬಂದಿದ್ದಾಗ ಅವ್ರು ಬರೋ ತನಕ ಮನೇಲಿರೋರು ಎಷ್ಟು ಕಾಯ್ತಾ ಇರ್ತೀವಲ್ವ, ಏನಾಯಿತು ಫಂಕ್ಷನಲ್ಲಿ, ಯಾರ್ಯಾರು ಸಿಕ್ಕಿದ್ರು, ಯಾರ್ಯಾರು ಏನೇನು ಮಾತಾಡಿದ್ರು. ಹೀಗೆ ಇದೆಲ್ಲ ಸಣ್ಣ ಸಣ್ಣ ವಿಷಯ, ಬಟ್ ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ಆಗುವಂತಹ ವಿಷಯ. ಇದರ ಬಗ್ಗೆ ಯೋಚನೆ ಮಾಡಿದಾಗ ಹೌದಲ್ವಾ ಅಂತ ಅನ್ಸುತ್ತಲ್ವಾ. ಸೊ ನಿಮ್ಮ ಮನೇಲಿ ಹೇಗೆ ಹೊರಗಡೆ ಹೋಗಿ ಬಂದ ತಕ್ಷಣ ಮನೇಲಿರೋರು ಕಾಯ್ತಾ ಇರ್ತಾರಾ, ಹೇಗಾಯಿತು, ಏನಾಯಿತು, ಯಾರು ಸಿಕ್ಕಿದ್ರು, ಯಾರು ಫೋನ್ ಮಾಡಿದ್ರು, ಏನು ವಿಷಯ, ಹೀಗೆಲ್ಲ ಕ್ವೆಶನ್ಸ್ ಕೇಳ್ತಾರಾ? ನೀವು ಅದಕ್ಕೆ ತಾಳ್ಮೆಯಿಂದ ಉತ್ತರ ಹೇಳ್ತೀರಾ, ಅಥವಾ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಸುಮ್ಮನೆ ಹ್ಞೂ ಹ್ಞೂ ಅಂತ ತಲೆ ಅಲ್ಲಾಡಿಸ್ತೀರಾ? ಏನು ಎತ್ತ ಬೇಗ ಬೇಗ ಸಂದೇಶ ಕಳಿಸಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಈ ಗೀತೆಯನ್ನು ಕೇಳಿ.

ನಾವೇನೋ ಹೇಳ್ತೀವಿ, ಅಪ್ಪ ಇವರೆಲ್ಲ ವಿಷಯ ಕಲೆಕ್ಟ್ ಮಾಡಿಕೊಂಡು ಎಲ್ಲರ ಹತ್ರ ಹೇಳ್ಕೊಂಬರ್ತಾರೆ ಅಂತ. ಆದರೆ ಎಷ್ಟೋ ಸಲ ಆ ವಿಷಯಗಳಿಗೆ ನಾವು ಕೂಡ ಕಾಯ್ತಾ ಇರ್ತೀವಿ ಅಲ್ವಾ? ಯಾರೋ ನಮ್ಮ ಮನೇಲಿ ಹೇಳ್ತಾ ಇರ್ತೀವಿ, ಇವರೋ ನ್ಯೂಸ್ ಅಪ್ಪ ನ್ಯೂಸ್ ಚಾನಲ್ಲು, ಇವ್ರ ಹತ್ರ ಯಾವ ವಿಷಯ ಹೇಳಿದ್ರೂ ಸೀಕ್ರೆಟ್ ಉಳಿಯೋಲ್ಲ, ಎಲ್ಲದನ್ನು ಎಲ್ಲರ ಹತ್ರ ಹೋಗಿ ಹೇಳ್ಬಿಡ್ತಾರೆ ಅಂತ. ಆದರೆ ಎಲ್ಲೋ ಒಂದು ಕಡೆ ನಾವು ಅವ್ರಿಗೋಸ್ಕರ ಕಾಯ್ತಾ ಇರ್ತೀವಿ ಅಲ್ವಾ? ಅವ್ರು ಹೊರಗಡೆಯಿಂದ ಬಂದರು ಅಂದರೆ ಏನೇನು ವಿಷಯ ತಂದ್ರಪ್ಪ ಅಂತ, ಬಟ್ ಅದನ್ನು ತೋರಿಸ್ಕೊಳ್ಳೋಲ್ಲ ಅಷ್ಟೇ. ಸೊ ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಕೌಡ್ಲೆ ರವಿ ಅಂಜನಾ ನಗರದಿಂದ ಸ್ವಾತಿಜಿ, ಏನ್ರಿ ಇದು ಇನ್ಫಾರ್ಮೇಶನ್ ಸೆಂಟರ್, ಆಫ್ ಕೋರ್ಸ್ ನನ್ನ ಹೆಂಡತಿ, ಸಮಯ ಸಂಯಮ ಇದ್ರೆ ಕೇಳಿಸ್ಕೊಳ್ತೀನಿ, ಇಲ್ಲವಾದ್ರೆ ಸುಮ್ಮನೆ ಕೇಳ್ಕೊಂಡು ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಕಡ್ಗಂಚಿಯಿಂದ ಧರ್ಮಣ್ಣದನಿ ಅವರು, ಮನೆಯ ಸುತ್ತಮುತ್ತ ಹಾಗೂ ಊರು ಕೆರೆಯ ಸುದ್ದಿ ಸಮಾಚಾರಗಳು ತಂದು ರೋಚಕವಾಗಿ ಹೇಳುವವರೇ ಮನೆಯ ಯಜಮಾಂತಿ, ಆಗ ನಾವು ಸಕಾರಾತ್ಮಕವಾಗಿ ವಿಚಾರಗಳಿದ್ದರೆ ಸ್ಪಂದಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತಿದ್ದಾರೆ. ನಿರ್ಮಲಾ ಅವರು, ನಾನೇ ಮೇಡಮ್ ಎಲ್ಲ ಹೇಳಿಕೊಂಡು ಅದೇನೋ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ, ಎಲ್ಲರೂ ಎಲ್ಲ ಹೇಳ್ಬಿಡ್ತೀನಿ ಅಂತ ಗುರುಗುಂಟೆಪಾಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ, ನೀವು ತಿಳಿಸಿರುವಂಥ ಇದು ಎಲ್ಲರ ಮನೆಯಲ್ಲಿ ನಡೆಯೋ ಸ್ವಾಭಾವಿಕ ಘಟನೆ, ಸಹಜ ಅನಿಸುತ್ತೆ. ಈ ವಿಷಯದಲ್ಲಿ ಹೆಚ್ಚಿನ ಭಾಗ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಕೆಲಸ ಆದಮೇಲೆ ಬೇಜಾರಾಗತ್ತೆ ಅಂತ ಹೊರಗಡೆ ಬಂದು ಅಕ್ಕಪಕ್ಕದ ಮನೆ ಸಹಪಾಠಿ ಗೆಳತಿಯರೊಂದಿಗೆ ಅದು ಇದು ವಿಷಯ ಹರಟುತ್ತಾ ತಮಾಷೆಯಾಗಿ ನಗ್ತಾ ಕೊನೆಗೆ ಸುತ್ತಮುತ್ತಲಿನ ವಿಶೇಷ ಘಟನೆಗಳನ್ನು ಒಬ್ರಿಗೊಬ್ರು ಹಂಚ್ಕೊಳ್ತಾರೆ. ನಾವು ಮನೆಗೆ ಹೋದ ತಕ್ಷಣ ಅದಕ್ಕೆ ಇನ್ನೊಂದಿಷ್ಟು ಬೆಣ್ಣೆ ಹಚ್ಚಿ ಧಾರವಾಹಿ ಥರ ಹೇಳ್ತಾರೆ, ಕೇಳೋದಕ್ಕೆ ನಾವು ಸುಮ್ಮನೆ ಪೇಷನ್ಸಿಂದ ಇರಬೇಕು ಅಂತ ಹೇಳ್ತಿದ್ದಾರೆ. ವಾರೆ ವಾ ಸೂಪರ್ ಸಾಂಗ್ಸ್ ಕಣ್ರಿ ಅಂತ ಹೇಳ್ತಾ ಇರೋದು ಭಾಗ್ಯ ಅವರು. ಹಾಗೇನೆ ಅನುಷಾ ಅವರು, ಜನರೆಲ್ಲ ಸಭೆ ಸಮಾರಂಭದಲ್ಲಿ ಸಿಗೋದು ಹರಟೆ ಹೊಡೆಯೋಕ್ಕೆ ತಾನೇ, ಎಲ್ಲರ ಮನೆ ದೋಸೆನೂ ತೂತೆ ಅಂತಿದ್ದಾರೆ. ಖಂಡಿತವಾಗಿಯೂ ಎಲ್ಲರ ಮನೇಲೂ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ನಡೆದ್ರೇ ಚಂದ ಅಲ್ವಾ? ಜೀವನ ಅಂದ್ರೇ ಹಾಗೆ, ಅಲ್ಲಿ ಸುಖ ದುಃಖ ನೋವು ನಲಿವು ತಮಾಷೆ ಗಲಾಟೆ ಜಗಳ ಎಲ್ಲ ಇರಬೇಕು, ಆಗಲೇ ಅದೊಂಥರ ಮಿಕ್ಸ್ ಆಫ್ ಎಮೋಷನ್ಸ್ ಅಂತ ಅನಿಸೋದು. ಸೊ ಮುಂದಿನ ಗೀತೆ ಮೂಡಿ ಬರ್ತಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು ಈ ಗೀತೆಯನ್ನು ಹಾಡಿದ್ದಾರೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ಎಂ ಎಂ ಕೀರ್ವಾಣಿಯವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಊರಿನ ಸುದ್ದಿಯೆಲ್ಲ ತಂದು ನಿಮಗೆ ಹೇಳೋರು ಯಾರು ನಿಮ್ಮ ಮನೆಯಲ್ಲಿ ಅಂತ ಕೇಳಿದ್ದೆ. ಸೊ ಹೆಂಡತಿನ ಗಂಡನ ಯಾರು ಮನಸ್ಸಲ್ಲಿರೋದನ್ನೆಲ್ಲ ಒಂದ್ಸಲಿ ಸಂಜೆ ಯಾರಾದರೂ ಬಂದ ತಕ್ಷಣ ಅಥವಾ ಮನೇಲಿ ಇರೋರ ಹತ್ರ ಬಂದು ಇದು ಹೀಗಂತೆ ಇದು ಹಾಗಂತೆ ಅವ್ರು ಹೀಗಂದ್ರು ಇವ್ರು ಹೀಗಂದ್ರು ಅಂತ ಎಲ್ಲ ಬಡಬಡಬಡುವ ಅಂತ ಹೇಳೋರು ಯಾರು ಅಂತ ಕೇಳಿದ್ದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಹರಿಹರನ್ನು ಅವರು ವಿಜ್ಞಾನ ನಗರದಿಂದ ಹೇಳ್ತಿದ್ದಾರೆ. ಸ್ವಚ್ಛವಾಗಿರುವ ಯಜಮಾನರ ಸ್ವಭಾವ, ಅವರ ಮನೆಯಲ್ಲಿ ನಡೆದ ಸ್ವಾರಸ್ಯಕರ ಘಟನೆ, ಅವರು ತೆಗೆದುಕೊಂಡ ನಿರ್ಧಾರ, ಅವರ ಸಮಸ್ಯೆಗಳನ್ನು ಎದುರಿಸಿದ ರೀತಿ ಇವೆಲ್ಲವನ್ನು ಹೇಳುವವರು ಮನೆಯ ಕೆಲಸದಾಕೆ. ಆಕೆಯನ್ನು ಒಂದು ರೀತಿಯಲ್ಲಿ ನಾರದ ಅನ್ನಬಹುದು. ಆಕೆಯ ಸಂಬಳ ಕಡಿಮೆ ಆದರೂ ಮನೆಯವರು ಆಕೆಯನ್ನು ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ ಹೇಳ್ತಾ ಇದ್ದಾರೆ. ಇವತ್ತಿನ ವಿಷಯದ ಕುರಿತು ಹೇಳೋದಾದರೆ, ನಮ್ಮ ಮನೆಯಲ್ಲಿ ಎಲ್ಲದ ಸಮಾಚಾರ ಸಂಗ್ರಹ ಮಾಡುವವರು ಅಂದರೆ ನನ್ನ ಅಕ್ಕ. ಹಾದಿಗೆ ಹೋಗೋರು, ಬೀದಿಗೆ ಹೋಗೋರು, ಪರಿಚಯ ಇರಲಿ ಬಿಡಲಿ, ಎಲ್ಲರನ್ನೂ ಕರ್ಕರೆದು ಮಾತಾಡೋ ಹವ್ಯಾಸ ನನ್ನ ಅಕ್ಕನಿಗೆ. ನಾನು ಮನೆಯಲ್ಲಿ ಸಾಕಷ್ಟು ಸಲ ಹೇಳಿದ್ರು ಕೇಳಲ್ಲ, ಕಲ್ಲಿಗೆ ಅಳಗಾಡಿಸಿ ಮಾತನಾಡಿ ಬರ್ತಾರೆ. ಮನೆಯಲ್ಲಿ ನಾನಲ್ಲದೆ ಕುಟುಂಬದ ಎಲ್ಲ ಸದಸ್ಯರು ಹೇಳಿದ್ರು ಕೇಳೋದಿಲ್ಲ. ಹಾಗಾಗಿ ಅವರನ್ನು ಅವರು ಹೊರಗಡೆ ಬಂದರೆ ಸಾಕು BBC ನ್ಯೂಸ್ ಅಂತಾರೆ, ಹಾಸ್ಯ ಮಾಡ್ತಾರೆ. ಹಾಗೆಯೇ ಊರಿನ ರಾಜಕೀಯ ವಿಷಯ ಸಂಗ್ರಹ ಎಲ್ಲ ಇರುತ್ತೆ. ಅವರು ಬಂದರೆ ಸಾಕು ಎಲ್ಲರೂ ಕಾಯ್ತಾ ಇರ್ತಾರೆ ವಿಷಯ ಸಂಗ್ರಹಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹನುಮಂತಯ್ಯ ಪೂಜಾರಿ ಹೊಸಕೋಟೆ ಪೊಲೀಸ್ ಠಾಣೆ ಬೆಂಗಳೂರಿನಿಂದ, ಹಳೆ ಹಾಡುಗಳು ಕೇಳ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ ಮೇಡಮ್ ಅಂತಿದ್ರೆ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ, ಇವತ್ತು BMTC ಬಸ್ನಲ್ಲಿ 2-3 ಜನ ಫೋನ್ನಲ್ಲಿ ಜೋರಾಗಿ ಮಾತನಾಡೋದನ್ನು ಕೇಳಿಸ್ಕೊಂಡೆ. ಅವರು ಮಾತಾಡ

ಹೇಳ್ತಿದ್ದಾರೆ, ನಮ್ಮ ಮನೆಯಲ್ಲಿ ನನ್ನ ಮಗಳು ಸುಮ್ಮನ ಊರ ಸುದ್ದಿಯೆಲ್ಲ ಜಮಾ ಮಾಡಿಕೊಂಡು ಬರ್ತಾರೆ, ನನ್ನ ತಲೆ ತಿಂತಾಳೆ, ಹಗಲು ಹೊತ್ತಲ್ಲಿ ಕೇಳ್ತೀನಿ, ಆದರೆ ಸಂಜೆ ರಾತ್ರಿ ಹೊತ್ತು ಕೇಳೋ ತಾಳ್ಮೆ ನನಗಿರೋದಿಲ್ಲ. ಪ್ರೇಮ ನೀನು ಅದಕ್ಕೆ ಕವಿತೆ ಬರೆಯುವಾಗಲೂ ಕೂಡ ನಾನು ಅವಳ ಮಾತನ್ನು ಮಾತಾಡಬಾರ್ದು ಅಂತ ವಾರ್ನಿಂಗ್ ಕೊಟ್ಟೆ, ಕವಿತೆ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಮನೇಲಿ ಹೆಂಡತಿ ಊರ ಸಮಾಚಾರ ಎಲ್ಲ ತಂದರೆ, ಇನ್ನು ಕೆಲವು ಮನೇಲಿ ಗಂಡಸರು ಕೂಡ ಕೆಲಸಕ್ಕೆ ಹೋಗಿ ಬರ್ತಾ ಆ ಕಡೆ ಬೀದಿಲಿ ಹೀಗಾಯ್ತಂತೆ, ನನ್ನ ಕೊಲೀಗ್ಸ್ ಹೀಗೆ ಹೇಳಿದ್ರು, ಹಾಗೆ ಹೀಗೆ ಅಂತ ಅವರು ಒಂದಷ್ಟು ಸುದ್ದಿಯನ್ನು ಹೊತ್ತು ತಂದಿರ್ತಾರೆ. ಸೊ ರಾತ್ರಿ ಊಟ ಮಾಡ್ತಾನೋ ಅಥವಾ ಸಂಜೆ ಸ್ನ್ಯಾಕ್ಸ್ ತಿಂತಾನೋ ಕಾಫಿ ಕುಡಿತಾನೋ ಪರಸ್ಪರ ವಿಚಾರ ವಿನಿಮಯ ಆಗ್ತಾ ಇರತ್ತೆ. ಗಂಡ ಒಂದಷ್ಟು ವಿಷಯಗಳನ್ನು ಹೇಳಿದ್ರೆ ಹೆಂಡತಿ ಇನ್ನೊಂದಿಷ್ಟು ವಿಷಯಗಳನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಮಾತಾಡೋಕ್ಕೆ ಇನ್ನೇನು ಬೇಕು ಹೇಳಿ, ನಿಮ್ಮ ಮನೇಲೂ ಹೀಗೆನಾ? ಬರ್ಕಳಿಸಿ. ಸದ್ಯಕ್ಕೆ ಮತ್ತೊಂದು ಮುದ್ದಾದ ಗೀತೆ, ಪ್ರೇಮ ನಿನಾದದಲ್ಲಿ ನಿಮ್ಮೆಲ್ಲರಿಗೋಸ್ಕರ.

ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು

ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ಮಕ್ಕಳನ್ನು ರೆಡಿ ಮಾಡಿ ಶಾಲೆ ಕಳಿಸಿ ಅಡುಗೆ ಮಾಡಿ ಕಳಿಸೋದ್ರಲ್ಲಿ ಸಾಕು ಸಾಕಾಗಿ ಹೋಗಿರುತ್ತೆ. ಸ್ವಲ್ಪ ಸಮಯ ಸಿಕ್ಕಾಗ ಆಜು ಬಾಜು ಮನೆಯವರೊಂದಿಗೆ ಹರಟೆ ಹೊಡೆದು ನಮ್ಮ ಹತ್ರ ಬಂದು ಎಲ್ಲ ವಿಷಯ ಹೇಳ್ತಾರೆ ಮೇಡಮ್, ಅದರಲ್ಲೇನಿದೆ ತಪ್ಪು ಅಂತ ಹೇಳ್ತಿರೋದು ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಅವರು. ಕಾರ್ಯಕ್ರಮ ಸೂಪರ್ ಆಗಿದೆ, ಮಧುರವಾದ ಹಾಡುಗಳು ಅಂತಿರೋದು ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಸಿಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿದ್ರೆ, ಅನಿಲ ಬಿಸ್ಟನ್ನವರ್ ಶವನೇವಾಡಿ ಚಿಕ್ಕೋಡಿ, ನಮ್ಮ ಮನೆಯಲ್ಲಿ ಕೂಡ ಇಡೀ ಸಮಾಚಾರ ಹೇಳೋದು ನಾನೇ ಮೇಡಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೆಯೇ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಏನೇ ಹೇಳಿ, ನಮ್ಮನೆಯಲ್ಲಿ ನಾವೇ ಇಬ್ಬರು ಗುಂಡಾಗುಂಡಿ ಇರೋದು, ಹಾಗಾಗಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಿದ್ದಾರೆ. ಯಾರಿದು ಭಾಗ್ಯ ಅವರು, ನಾನಂತೂ ಯಾವ ವಿಷಯವನ್ನು ಹೇಳಲ್ಲಪ್ಪ ಅಂತ ಸಂದೇಶ ಕಳಿಸಿದ್ದಾರೆ. ಮಂಡಿಗಲ್ ಕೃಪಾ ಉಮೇಶ್ ಅವರು, ಎಲ್ಲರ ಮನೆಯಲ್ಲಿ ಇದ್ದಿದ್ದೆ ಹಾಡುಗಳಂತೂ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಅವರು ಹರಿಹರದಿಂದ ಸಂದೇಶ ಕಳಿಸಿದ್ರೆ, ಸೌಸತೆಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಇವತ್ತಿನ ಹಾಡುಗಳೆಲ್ಲ ಚೆನ್ನಾಗಿತ್ತು ಮೇಡಮ್ ಅಂತಿದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ, ಚನ್ನಪ್ಪ ಜೆ ಪಿ ನಗರ್ ಓಮಲ್ಲಿಗೆಯಿಂದ ಹಾಡುಗಳು ಸೂಪರ್ ಆಗಿತ್ತು ಮೇಡಮ್, ಧನ್ಯವಾದ ಅಂತಿದ್ದಾರೆ. ನನ್ನ ಮೆಚ್ಚಿನ ಗೀತೆ ಪ್ರಸಾರ ಆಯಿತು, ಮುದ್ದಾದ ಬಲಹಣಿದ ಕೇಳಿ ಖುಷಿಯಾಯಿತು ಅಂತಿದ್ದಾರೆ ಉಮೇಶ್ ಅವರು. ನೀವು ಸಂದೇಶಗಳ ಮೂಲ ಎಲ್ಲ ಓದಿ ಜೊತೆಯಲ್ಲಿ ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಇದ್ದೀರಾ ಅಂತಿರೋದು ಹರಿಹರನ್ ಅವರು. ಹಾಗೆಯೇ ಮನೆಯಲ್ಲಿ ಕೆಲಸದವರಿದ್ದರೆ ಅವರು ಅದಕ್ಕೆ ಒಂದು ವಿಷಯಕ್ಕೆ ಉಪ್ಪು ಖಾರ ಹಾಕಿ ಉಪ್ಪಿನಕಾಯಿ ಥರ ಮಾಡಿ ಎಲ್ಲರಿಗೂ ಹೇಳ್ತಾರೆ ಅಂತಿರೋದು ಗೀತಾ ಶ್ರೀನಿವಾಸ್ ಜೆ ಪಿ ನಗರ್ ಮೈಸೂರಿನಿಂದ. ಕುಮಾರಸ್ವಾಮಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶ್ರೀದೇವಿ ಅವರು ಹಾಡುಗಳು ಸೂಪರ್ ಮೇಡಮ್ ಅಂತ ಬೀರೂರಿಂದ ಸಂದೇಶ ಕಳಿಸಿದ್ದಾರೆ. ನಾರಾಯಣ ಉದಯನಗರದಿಂದ ಸಂದೇಶ ಕಳಿಸಿದ್ರೆ, ವಾವ್ ಸೂಪರ್ ಹಾಡು ಮೇಡಮ್ ಅಂತಿರೋದು ಮಂಜುನಾಥ ಅವರು. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿ, ಮಧುರವಾದ ಹಾಡು, ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸಮಯದ ಪರಿಧಿಯಲ್ಲಿ ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಎಲ್ ಎನ್ ಶಾಸ್ತ್ರಿ ಅವರು ಹಾಡಿದ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಬೇಗ ಬೇಗ ಓದಿ ಮುಗಿಸ್ಬಿಡೋಣ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶಾಂತಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿದರೆ, ಧಾರವಾಡದಿಂದ ಮಂಜುಶ್ರೀ ಅವರು ಸಂದೇಶ ಕಳಿಸಿದ್ದಾರೆ. ಕೇಳ್ತಿದ್ದೀವಿ ಮೇಡಮ್ ಕಾರ್ಯಕ್ರಮ ಅಂತರೋದು ಜಗದೀಶ್ ಅವರು ಚಿಕ್ಕುಂಬೆಯಿಂದ. ಶರಣು ರೀ ಕಾರ್ಯಕ್ರಮ ಸೂಪರ್ ಆಗಿದೆ ಅಂತಿರೋದು ಲಕ್ಷ್ಮೀ ಅಟಿವೆಪ್ಪ ಧಾರವಾಡದಿಂದ. ಹಾಗೆಯೇ ಅಪರೂಪದ ಟಾಪಿಕ್ ಒಟ್ಟಿಗೆ ಹಾಡುಗಳ ಪಯಣ ಸೂಪರ್ ಆಗಿತ್ತು ಅಂತಿರೋದು ನಿರ್ಮಲಾ ಅವರು, ಶ್ರೀದೇವಿ ಅವರು. ಹಾಗೆಯೇ ಸ್ವೀಟಿ ನನ್ನ ಜೋಡಿ ಹಾಡು ತುಂಬ ಖುಷಿಯಾಯಿತು ಮೇಡಮ್ ಅಂತ ಚಿದಾನಂದ ಅವರು ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಒಟ್ಟಿನಲ್ಲಿ ನಿಮಗೆಲ್ಲ ಖುಷಿಯಾದರೆ ನನಗೂ ಅದೇ ಖುಷಿ ಅಂತ ಹೇಳ್ತಾ, ಸುದ್ದಿ ಸಮಾಚಾರ ಎಲ್ಲ ಇರಲೇಬೇಕು, ಆಗಲೇ ಅಲ್ವಾ ಮನೇಲಿ ಲೆವೆಲ್ ವೈಕೆ ಇರೋದು. ಸೊ ಹಾಗಂತ ಹೇಳ್ತಾ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಒಬ್ವಿಯಸ್ಲಿ ಕೊನೆಗೆ ಲಾಲಿ ಹಾಡಂತು ಪ್ಲೇ ಆಗೇ ಆಗುತ್ತೆ. ಚೆನ್ನಾಗಿ ಬೆಚ್ಚಗೊತ್ಕೊಂಡು ಮಲ್ಕೊಳ್ಳಿ. ಸಿಹಿ ನಿದ್ದೆ ಸವಿ ಕನಸು ನಿಮ್ದಾಗಲಿ, ನಗ್ತಾ ಇರಿ ಬೇರೆಯವ್ರನ್ನ ನಗ್ತಾ ಇರಿ, ವಿವಿಧ ಭಾರತೀಯ ಆಕಾಶವಾಣಿಯನ್ನು ಕೇಳ್ತಾ ಇರಿ ಅಂತ ಹೇಳ್ತಾ, ನಿಮ್ಮ ಕನಸುಗಳೆಲ್ಲ ಈಡೇರಲಿ, ಜೀವನದಲ್ಲಿ ನಗುವಿನ ದಿನಗಳೇ ನಿಮ್ಮ ಜೊತೆಯಾಗಲಿ ಅಂತ ಹೇಳ್ತಾ, ಶುಭರಾತ್ರಿ ಗುಡ್ ನೈಟ್ ಅಂತ ಹೇಳ್ತಾ, ಇಷ್ಟು ಹೊತ್ತು ಮಾತಿಗೆ ಹಾಡಿಗೆ ಸಂದೇಶಕ್ಕೆ ನಿಮ್ಮ ಮನದ ಮಾತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ.

0: ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಭವನೀಯ ಎಲ್ ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಿಗೆ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಟ್ಟು 5 ಶಿಶುವಿಹಾರ ಮತ್ತು 1 ಪ್ರೌಢಶಾಲೆ, 1 ಪದವಿ ಪೂರ್ವ ಕಾಲೇಜು ಇದ್ದು, ಈ ಎಲ್ಲಾ ಶಾಲೆಗಳಲ್ಲಿ ಒಟ್ಟಾರೆಯಾಗಿ 519 ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದಿದ್ದಾರೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಪಂದ್ಯ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇಂದಿನ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯ ಆರಂಭ. ಟ್ಯೂನ್ ಮಾಡಿ ಕೇಳ್ತಾರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.